ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 13 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ಸಂಸ್ಕೃತಂ ವದಾಮಹ. 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ವಿಶೇಷ ಕಾರ್ಯಕ್ರಮಗಳು. 1:30 ರಿಂದ 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ರಿಂದ 5:00 ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 ರಿಂದ 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:15 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 ರಿಂದ 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ವಚನ, ಗರ್ವದಿಂದ ಮಾಡುವ ಭಕ್ತಿ ದ್ರವದ ಕೀಡು.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ 90.4 FM KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದ ಮುಂದಿನ ವಚನ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಬೆಟ್ಟಕ್ಕೆ ಬೆಳ್ಳಾರ ಸುತ್ತಿತಯ್ಯ, ಪಾದದ ಬಲೆಯ ಪಾಪದ ಬಲೆಯ ತಂದು ಮುಂದೂಡಿದರಯ್ಯ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ, ಕೊಲ್ಲುವವನೇ ಮಾದಿಗನು ಅಯ್ಯ, ಹೊಲಸು ತಿಂಬುವವನೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಈಶ್ವರನನ್ನು ಕಾಂಬುದೊಂದೇ ಆಸೆ ಉಳ್ಳೊಡೆ ಪರದೇಶಕ್ಕೆ ಹೋಗಿ ಬಳಲದಿರು.

0: ಬಿಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ತಂದೊಡಲ ಹೊರೆಯ ಹೋಯಿತೆನ್ನ ಸಂಸಾರ. ಸಂಸಾರ ಅಂದ್ರೆ ಜೀವನ, ನನ್ನ ಜೀವನವೇ ಹೋಯ್ತು, ಆಯುಷ್ಯನೇ ಹೋಯ್ತು. ಬರೇ ಇದನ್ನ ಇದಕ್ಕೆ ಸಮಾಧಾನ ಮಾಡೋದಕ್ಕೆ, ಇದನ್ನ ತೃಪ್ತ ಪಡಿಸೋದಕ್ಕೆ ಹೋಯ್ತು. ಆದರೆ ಆಗಲಿ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಇದನ್ನೇ ಮಾಡೋದಕ್ಕಾಗಿ ಅನೇಕ ವರುಷ ವರುಷಗಳೇ ವಾದು, ಜನ್ಮ ಜನ್ಮಗಳೇ ವಾದು. ಆದರೆ ಹೇಯ ಅನಿಸಲಿಲ್ಲ, ಇನ್ನೂ ಅದೇ ಮಾಡ್ತಾರೆ, ಇನ್ನೂ ಅದರಲ್ಲೇ ಬೆರೆತು ಹೋಗಿ ಬಿಟ್ಟೇವಿ. ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ, ಇನ್ನಿದನ್ನು ಬೇಡಪ್ಪ, ಇದರಿಂದ ಸ್ವಚ್ಛಂದವಾಗಿ ಪ್ರತ್ಯೇಕ ಆಗಿ ಇರಬೇಕು, ಜಗತ್ತಿನಲ್ಲಿ ಆನಂದವಾಗಿರಬೇಕಂತ ಅನಿಸ್ತಾ ಇಲ್ಲ. ಬರೀ ಇದ ಆಯ್ತು, ಹಗಲ ರಾತ್ರಿ ಹಗಲ ರಾತ್ರಿ. ಏನಾಯಿತು ಅಂದ್ರೆ ಇದೊಂದು ಗಂಧ ಒಡಲನ್ನ ಇದನ್ನ ತೃಪ್ತಗೊಳಿಸೋ ಪ್ರಯತ್ನ ತೇವಿನ ಏನು ಆಗ ಕೊಂದದೆ ನೆನೆಯಲೀಯದೆ. ಎಷ್ಟು ಚೆನ್ನ, ಸದಾಶಿವನ ನೆನೆಯಲಿ ಕೊಂದುದಯ್ಯ ಮುಗಿಸ್ತು ಜೀವನವನ್ನ, ಹಾಳ ಮಾಡ್ತು ನನ್ನ ಬದುಕನ್ನ ಅಂತ ಎಷ್ಟು ಚೆನ್ನಾಗಿ ಹೇಳಿ. ಎಂಥದರಲ್ಲಿ ಮುಳುಗಿ ಹೋಗ್ತೀವಿ, ಮುಳುಗಿ ಹೋಗ್ತೀವಿ. ಇದು ಮೋಹ ಪಂಕ, ಇದೊಂದು ಬಗೆಯ ರಾಡಿ, ಇದರಾಗಿ ಮುಳುಗಿ ಬಿಟ್ಟೇವಿ. ಗೊತ್ತಾಗದು ಒಬ್ಬ ಶ್ರೀಮಂತ ನೋಡಬೇಕು ಮನುಷ್ಯನ ಬಯಕೆಗಳು ಭಾವನೆಗಳು ಎದರಲ್ಲಿ ನಾವು ತನ್ಮಯರಾಗ್ತೀವಿ. ಒಂದು ಸಲ ಪ್ರಯಾಣ ಮಾಡ್ತಾ ಇದ್ದ, ಪ್ರಯಾಣ ಮಾಡ್ತಾ ಇದ್ದ, ಅದು ಮಧ್ಯದಲ್ಲಿ ಅರಣ್ಯದ ಭಾಗ. ಈತ ಅರಣ್ಯದ ಮಾರ್ಗದಿಂದ ಆ ಕಡೆ ಹೋಗಬೇಕು. ಪ್ರಯಾಣ ಮಾಡ್ತಾ ಮಾಡ್ತಾ ಅರಣ್ಯ ಎಲ್ಲಿ ಆರಂಭ ಆಗ್ತಿತ್ತೋ ಅಲ್ಲಿಗೆ ಬಂದ. ಅವಾಗ ಸೂರ್ಯ ಮುಳುಗುವ ಹಂತಕ್ಕೆ ಬಂದಿದ್ದ. ಅಲ್ಲಿ ಒಬ್ಬ ಸಂತ ವಾಸ ಮಾಡಿದ್ದ ಅರಣ್ಯದ ಹೊರಭಾಗದಲ್ಲಿ. ಈತ ಬಂದ, ಸಂತರ ಹತ್ತಿರ ಹೋದ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಕೂತ. ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದರು. ಅರಣ್ಯ ದಾಟಿ ಆಚೆ ಕಡೆ ಹೋಗಬೇಕು, ಅಲ್ಲಿಗೆ ಮುಟ್ಟಬೇಕಾಗಿದೆ ಅಂತ ಹೇಳ್ದ. ಅವಾಗ ಆತ ಹೇಳ್ದ, ಸಂತ ಈಗ ಹೋಗಬೇಡ, ರಾತ್ರಿ ಕಾಲ, ಅರಣ್ಯ ಮೊದಲೇ, ಅಂಥಲ್ಲಿ ನೀನು ಸುರಕ್ಷಿತವಾಗಿ ತಲುಪೋದು ಕಷ್ಟ, ಇಲ್ಲೇ ವಾಸ ಮಾಡು, ಬೆಳಿಗ್ಗೆ ಹೋಗುವೆ ಅಂತ ಹೇಳಿದರು. ಆದರೆ ಕೇಳಬೇಕಲ್ಲ ಮನಸ್ಸು. ಆತ ಹೇಳ್ದ, ಗುರುಗಳೇ ನಾನು ಹೋಗಲೇಬೇಕಾಗಿದೆ, ನಾನು ಅವಶ್ಯ ಹೋಗಬೇಕು, ಹೋದರೆ ಹೋಗು, ನಾನೊಂದು ಎರಡು ಮೂರು ಸಾಮಾನು ಕೊಡ್ತೇನೆ, ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಬಳಸಿಕೊಂಡು ಹೋಗುವ. ಮೊದಲನೇದ್ದು ಅವರು ಹೇಳಿದರು, ಆ ಕಡೆ ಈ ಕಡೆ ಬಹಳ ನೋಡಕ್ ಹೋಗಬೇಡ, ನೀ ದಾರಿ ಏನು ಹಿಡದೆಯಲ್ಲ, ನೇರವಾಗಿ ಹೋಗು. ಎರಡನೇದ್ದು ಇದೊಂದಿಷ್ಟು ಎಣ್ಣೆ ಕೊಡ್ತೇನೆ, ಇಲ್ಲಿ ಒಂದು ದೀವಟಿಗೆ ಕೊಡ್ತೇನೆ, ದೀವಟಿಗೆ ಉರಿಸು, ಎಣ್ಣೆಯನ್ನ ಬಳಸು. ಆದ್ರೆ ಎಣ್ಣೆ ಎಷ್ಟದ ಅಂದ್ರೆ ನೀ ನೇರವಾಗಿ ಆ ಅರಣ್ಯ ದಾಟಷ್ಟು ಎಣ್ಣೆದ, ನೀ ಎಲ್ಲರ ನಡುವ ಅದನ್ನ ಇದನ್ನ ಮಾಡಕ್ ಹಾದಿ ಅಂದ್ರೆ ಎಣ್ಣೆ ಮುಗೀತದ, ಬದುಕಿನ ಎಣ್ಣೆ. ಅವಾಗ ಅದನ್ನು ತಗೊಂಡ, ಎಣ್ಣೆ ಮಗಿ ಒಂದು ಕೈಯೊಳಗೊಂದು ದೇವಟಿಗೆ, ಅದಕ್ಕೆ ಎಣ್ಣೆ ಹಾಕಿ ಅದನ್ನ ಹೊತ್ತಿಸಿ ಗುರು ಕೊಟ್ಟ. ಈತ ತಗೊಂಡು ಹೊರಟ, ಹಿಡಿದು ಹೋಗ್ತಿದ್ದ. ರಾತ್ರಿ ಆದ್ರೆ ಏನು ಬೆಳಕ, ಯಾವಾಗ ಕೈಯೊಳಗ ಬೆಳಕ, ಆನಂದವಾಗಿ ಹೋಗ್ತಾ ಇತ್ತ, ದಾರಿ ಸಾಕ್ತಾ ಇತ್ತು. ಪ್ರಾಣಿಗಳಿದ್ದು ಆದರೆ ದೇವಟಿಗೆ ನೋಡಿ ದೂರ ಹೋಗ್ತಿತ್ತು, ಸುರಕ್ಷಿತವಾಗಿತ್ತ. ಹಾದಿಯಿಂದ ಹೋಗುವಾಗ ಸಮೀಪ ಆ ದಾರಿಯ ಮಗ್ಗಲದಲ್ಲಿಯೇ ಏನೋ ಮಿಂಚದಂಗ ಆಗ್ತದ, ಒಮ್ಮೊಮ್ಮೆ ಬದುಕಿನಾಗೆ ಮಿಂಚದಂಗ ಆಗ್ತದ. ಡಾಲರ್ ಒಮ್ಮೊಮ್ಮೆ ಮಿಂಚ್ತವ, ಬಹಳ ಆಶ್ಚರ್ಯ. ಒಮ್ಮೊಮ್ಮೆ ಪ್ರಶಸ್ತಿಗಳೇ ಮಿಂಚಾಕ್ ಶುರುವಾಗ್ತಾವ, ಹಂಗೆ ಮಿಂಚದಂಗ ಅವ ಅಂದ. ಏನೋ ಅದ ನೋಡಿರೆ ನೋಡ್ಬೇಕು ಅನಿಸ್ತು. ಅವ ಗುರು ಹೇಳಿದ್ದಲ್ಲ ಮರಿತು. ಎಣ್ಣೆ ಮಗಿ ಈ ಕಡೆ ದೇವಟಿಗೆ ಉರಿತಾದ ಹಿಡ್ಕೊಂಡು ಹೋಗಿ ನೋಡ್ದ. ಏನದು ಅದು? ಒಂದು ಹಂಡೆ, ಒಂದು ದೊಡ್ಡ ಹಂಡೆ ಮ್ಯಾಲ ಕಾಣಕತ್ಯದ ನೆಲದಾಗೆ.

0: ಹಿಂಗ ಮಾಡಿ ಅಲ್ಲಿ ಕೂತ ನೋಡ್ದ. ದೊಡ್ಡದು ಅವನಿಗೆ ಕುತೂಹಲ, ಎಷ್ಟು ಸಿಕ್ತು ಸರಿ, ಎಷ್ಟರೇ ಅದ ಒಳಗ ನಾಣ್ಯ ಅಂತ ನೋಡಬೇಕು ಅಂದ. ಒಳಗೆ ಒಂದೊಂದು ನಾಣ್ಯ ಹೊರಗೆ ತೆಗೆದು ಹಿಂಗಿಟ್ಟ, ಬರೋಬ್ಬರಿ 999 ನಾಣ್ಯಗಳಿದ್ದು ಬಂಗಾರ. ಅವ ಅಂದ, ಒಂದು ಕಡಿಮೆದಲ್ಲ ಅಂದ. ಬೌತರ ಎಣಸೋದರಲ್ಲಿ ತಪ್ಪಾಗಿರಬೇಕು. ಯಾವಳಿಕ ಎರಡನೇ ಸಲ ಹೊರಗಿಂದ ತೆಗೆದು ಒಳಗೆ ಹಾಕಕ್ ಶುರು ಮಾಡ್ದ. 1, 2, 3, ಬರೋಬ್ಬರಿ ಅದು 98 ಆತು. ಅವ ಅಂದ, ಎಲ್ಲೋ ತಪ್ತಾದ, ಈ ಸಲ ಎಣಿಸಬೇಕು ಅಂದ. ಹಿಂಗ ತೆಗೆದು ಮ್ಯಾಲೆ ಎಣಿಸಾಕ್ ಶುರು ಮಾಡ್ದ. ಬರೋಬ್ಬರಿ 1,000 ಇತ್ತು ನಾಣ್ಯ, ಆದರೆ ಎಣ್ಣೆ ಮುಗಿದೋಗಿತ್ತು. ಗೊತ್ತಾಯ್ತಲ್ಲ, 1,000 ಸಿಕ್ಕಿತ್ತು ನಾಣ್ಯ, ಆದರೆ ಎಣ್ಣೆ ಮುಗಿದು ಹೋಗಿತ್ತು. ಬಂಗಾರದ ನಾಣ್ಯ ಸಿಕ್ಕಿದ್ದು, ಎಣ್ಣೆ ಮುಗಿದು ಹೋಗಿತ್ತು. ದೀವಟಿಗೆ ಆರ್ತ್ ಆತ. ಸುತ್ತ ಮುತ್ತ ಪ್ರಾಣಿಗಳು ಇದ್ದುವಲ್ಲ, ಏನು ಆನಂದ ಪಟ್ಟು. ಇವನು ಬೆನ್ನತ್ತೆ ಹೊಂಟಿದ್ದು, ಅವು ಇಟ್ಟಿದ್ದು ಗಡಿಗೆಯಲ್ಲಿ. ಮನುಷ್ಯನ ಹಿಡಿಬೇಕಾದ್ರೆ, ಮನುಷ್ಯ ಪ್ರಾಣಿಗಳನ್ನು ಹಿಡಿಬೇಕಾದ್ರೆ ಬಲಿ ಹಾಕ್ತಾನ. ಇವನು ಹಿಡಿಬೇಕಾದ್ರೆ ಏನೂ ಬಲಿ ಹಾಕಬೇಕಾಗಿಲ್ಲ, ಒಂದು ಕೊಡ ಇಟ್ಟರು ಸಾಕು, ಒಂದು ಹಂಡೆ. ಹಂಗ ಮಾಡಿದ್ದು ಮುಗಿತು. ಎಣ್ಣೆ ದೀಪ ಆರ್ತು, ಅವು ಆಕ್ರಮಣ ಮಾಡಿದು ಆಹಾರ ಆಯ್ತು. ಆದ್ರೆ ಗಡಿಗೆ ನಕ್ತು, ಹಂಡೆ ನಕ್ತು. ಮನುಷ್ಯನೇ, ಮತ್ತಿನ್ನು ದಾರಿ ಕಾಯ್ತೀನಿ, ಬರ್ತಾರ ಮತ್ತೆ. ಮನುಷ್ಯ ಅನ್ನವನೇ ಹೀಗಿರೋದು. ಆಸಕ್ತಿ, ಅತಿಯಾದ ಆಸಕ್ತಿ, ಮೋಹ, ಅದರಾಗ ಎಣಸೋದರಾಗ ಮಗ್ನಾದ, ಮಗ್ನ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಹೇಗೆ ಅರ್ಜುನನಿಗೆ ಸಂದೇಹ ಬರುತ್ತದೆ, ಯಾವ ಥರ ಪ್ರಶ್ನೆಯನ್ನು ಅರ್ಜುನ ಕೇಳುತ್ತಾನೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಜೀವನದ ಉದ್ದೇಶ ಅಂತ ಆದರೆ

ಬುದ್ಧಿಯೋಗವೇ ಶ್ರೇಷ್ಠ ಅಂತ ಆದರೆ ನೀನು ನನ್ನನ್ನು ಯಾಕೆ ಈ ಯುದ್ಧದಲ್ಲಿ ತೊಡಗಿಸಿಕೊಳ್ಳುತ್ತೀಯ? ನಾನು ಎಲ್ಲವನ್ನು ಬಿಟ್ಟು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೋಸ್ಕರ ಕಾಡಿಗೆ ಹೋಗುತ್ತೇನೆ ಅಂತ ಅರ್ಜುನ ಹೇಳುತ್ತಾನೆ. ಸೋ ಆಗ ಭಗವಂತ ನಿಜವಾದ ತ್ಯಾಗ ಅಂದರೆ ಏನು ಅನ್ನೋದನ್ನು ಅವರು ಹೇಳಲು ಪ್ರಾರಂಭಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಇರುವಂತಹ ವಿಧಾನಗಳು, ಒಂದು ಜ್ಞಾನದ ಮೂಲಕ, ಇನ್ನೊಂದು ಭಕ್ತಿಯ ಮೂಲಕ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾರೆ. ಆದರೆ ಜ್ಞಾನವನ್ನು ಪಡೆದು ಧರ್ಮವಿಲ್ಲದ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ಸೊ ಈಗ ಜ್ಞಾನವನ್ನು ಪಡೆದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತರಲೇಬೇಕಾಗುತ್ತೆ. ಅದನ್ನು ಕಾರ್ಯರೂಪಕ್ಕೆ ತಂದಾಗ ಅದು ಭಕ್ತಿಯಾಗುತ್ತದೆ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಸೊ ಎಲ್ಲವನ್ನ ಬಿಟ್ಟು ಕಾಡಿಗೆ ನೀನು ಹೇಗೆ ಹೋಗುತ್ತೀ? ಕಾರ್ಯವನ್ನು ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ. ನ ಕರ್ಮಣ ಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕಾರ್ಯ ಮಾಡದೇ ಇರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಸೊ ಈಗ ಕೆಲವರು ಹೇಳ್ತಾರೆ, ಕಾರ್ಯವನ್ನು ಮಾಡಿದರೆ, ಕೆಲಸವನ್ನು ಮಾಡಿದರೆ ತಾನೇ ಕರ್ಮ ಬಂಧನ ನಮಗೆ ಉಂಟಾಗುವಂಥದ್ದು. ಆದ್ದರಿಂದ ನಾನು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ, ನಾನು ಎಲ್ಲವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗ್ತೀನಿ, ನಾನು ಕಾಡಿಗೆ ಹೋಗ್ತೀನಿ, ನಾನು ತಪಸ್ಸು ಮಾಡ್ತೇನೆ ಅಂತ ಕುಳಿತರೆ ಅದರಿಂದ ಯಾವ ಉಪಯೋಗ ಇಲ್ಲ. ಯಾಕೆಂದರೆ ಕಾರ್ಯ ಮಾಡದೇ ಇರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ಕಾರ್ಯವನ್ನು ಮಾಡದೇ ಇರಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಭಗವಂತ ಹೇಳ್ತಾರೆ. ಯಾಕೆ ಕಾರ್ಯ ಮಾಡದೇ ಇರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ, ಕಾರ್ಯ ಮಾಡದೇ ಇರಲಿಕ್ಕೆ ಯಾಕೆ ಆಗುವುದಿಲ್ಲ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮ ಕೃತ್ ಕಾರ್ಯತೇ ಹವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೇಹಿ. ಶ್ರೀಕೃಷ್ಣ ಹೇಳ್ತಾರೆ, ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಸೊ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ, ಅವರವರ ಸ್ವಭಾವಕ್ಕನುಗುಣವಾಗಿ ಕರ್ಮವನ್ನು ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಆದ್ದರಿಂದ ನಾನು ಕೆಲಸವನ್ನೇ ಮಾಡುವುದಿಲ್ಲ, ಎಲ್ಲವನ್ನ ತ್ಯಜಿಸ್ತೇನೆ ಅಂತ ಹೇಳಲು ಸಾಧ್ಯವೇ ಇಲ್ಲ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ಇಲ್ಲಿ ನಾವೊಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಇದನ್ನು. ಭರತ ಮಹಾರಾಜ, ಸೊ ಭರತ ಮಹಾರಾಜನ ಕಥೆ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಭರತ ಮಹಾರಾಜ ಭಗವಂತನ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಭಕ್ತಿಯಲ್ಲಿ 9 ಹಂತಗಳು ಇರುತ್ತವೆ. ಭಕ್ತಿಯಲ್ಲಿ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯ, ಅನರ್ಥ ನಿವೃತ್ತಿ, ಆಸಕ್ತಿ, ನಿಷ್ಠ, ರುಚಿ, ಭಾವ, ಪ್ರೇಮ, ಹೀಗೆ 9 ಹಂತಗಳಲ್ಲಿ ಭರತ ಮಹಾರಾಜ 8ನೇ ಹಂತದವರೆಗೂ ತಲುಪಿದ್ದಂತೆ. ಅವನು ಭಾವದವರೆಗೆ ತಲುಪಿದ್ದ, ಇನ್ನು ಪ್ರೇಮ ಅಷ್ಟೇ, ಪ್ರೇಮವನ್ನು ತಲುಪಲಷ್ಟೇ ಬಾಕಿ ಇತ್ತು. ಭರತ ಮಹಾರಾಜ, ಅವನಿಗೆ ಏನನ್ನಿಸುತ್ತದೆ, ನಾನು ಗೃಹಸ್ಥನಾಗಿದ್ದುಕೊಂಡು, ನಾನು ಅಧಿಕಾರದಲ್ಲಿದ್ದುಕೊಂಡು ಈ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ಎಲ್ಲವನ್ನ ತ್ಯಜಿಸಿ, ನನ್ನ ಮನೆ ಮಠ, ನನ್ನ ಅಧಿಕಾರ ಎಲ್ಲವನ್ನ ತ್ಯಜಿಸಿ ನಾನು ಕಾಡಿಗೆ ಹೋಗಿ ಕುಳಿತುಕೊಂಡು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಅಂತ ಭರತ ಮಹಾರಾಜ ಕಾಡಿಗೆ ತೆರಳುತ್ತಾನೆ. ಅಧಿಕಾರವನ್ನು ತನ್ನ ಮಗನಿಗೆ ವಹಿಸಿ ಅವನು ಕಾಡಿಗೆ ತೆರಳುತ್ತಾನೆ. ಸೊ ಕಾಡಿನಲ್ಲಿ ಅವನು ಜಪ ತಪಗಳಲ್ಲಿ, ಧ್ಯಾನದಲ್ಲಿ ಅವನು ಕುಳಿತಿರುತ್ತಾನೆ. ಹೀಗೆ ಅವನು ಕಾಡಿನಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸುವಂತಹ ಕಾರ್ಯದಲ್ಲಿ ತೊಡಗಿರುವಾಗ ಒಂದು ಬಾರಿ ಒಂದು ಗರ್ಭಿಣಿ ಜಿಂಕೆಯೊಂದು ಬಂದು ಅದು ಓಡೋಡಿ ಬರುತ್ತೆ. ಅದರ ಆ ಗರ್ಭಿಣಿ ಜಿಂಕೆಯನ್ನು ಯಾವುದೋ ಒಂದು ಕ್ರೂರ ಮೃಗ ಅಟ್ಟಿಸಿಕೊಂಡು ಬರ್ತಾ ಇದೆ ಅಂತೇಳಿ ಭಯದಿಂದ ಅದು ಓಡೋಡಿ ಬಂದು ಅಲ್ಲೇ ಅದು ಒಂದು ಪುಟ್ಟ ಜಿಂಕೆ ಮರಿಯನ್ನು ಹಿಡಿದು ಆ ಗರ್ಭಿಣಿ ಜಿಂಕೆ ಸಾವನ್ನಪ್ಪತ್ತೆ. ಅಂದರೆ ಜಿಂಕೆ ಮರಿಯನ್ನು ಹಿಡಿದು ಅದು ಸಾವನ್ನಪ್ಪ ತಾಯಿ ಜಿಂಕೆ. ಸೊ ಆ ಪುಟ್ಟ ಜಿಂಕೆ ಮರಿಯನ್ನು ನೋಡಿರುವಂಥ ಭರತ ಮಹಾರಾಜನಿಗೆ ಕನಿಕರ ಉಂಟಾಗುತ್ತದೆ. ಈ ಜಿಂಕೆ ಮರಿಯನ್ನು ಸಾಕುವಂತಹ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇದೆ ಈಗ, ಯಾಕೆಂದರೆ ಅದು ತಾಯಿಯನ್ನು ಕಳೆದುಕೊಂಡಿದೆ ಅಂಥೇಳಿ ಭರತ ಮಹಾರಾಜ ಆ ಜಿಂಕೆ ಮರಿಯನ್ನು ಎತ್ತಿಕೊಂಡು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬರುತ್ತಾನೆ. ಜಿಂಕೆಯ ಆರೈಕೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಜಿಂಕೆಗೆ ಉಣಿಸುವುದು, ತಿನಿಸುವುದು, ಅದರ ಲಾಲನೆ ಪಾಲನೆಯಲ್ಲಿ ಅವನು ತೊಡಗಿಕೊಳ್ಳುತ್ತಾನೆ. ಭರತ ಮಹಾರಾಜ ಹೋಮ ಮಾಡೋದಕ್ಕೆ ಅಂತ ಕುಳಿತುಕೊಳ್ಳುತ್ತಾನೆ. ಆವಾಗ ಜಿಂಕೆ ಮರಿ ಅವನ ಪಕ್ಕದಲ್ಲಿ ಬಂದು ನಿಂತುಕೊಳ್ಳುತ್ತದೆ.
ಸೊ ಜಿಂಕೆಯ ಜೊತೆ ಆಟವಾಡುವರು ಯಾರೂ ಇಲ್ಲ ಅಂಥೇಳಿ ತಾನು ಮಾಡ್ತಾ ಇರುವಂತಹ ಕೆಲಸವನ್ನ ಅರ್ಧದಲ್ಲೇ ಬಿಟ್ಟು ಭರತ ಮಹಾರಾಜ ಜಿಂಕೆಯ ಜೊತೆ ಆಟವಾಡಲು ಬರುತ್ತಾನೆ. ಹೀಗೆ ಜಿಂಕೆಯ ಜೊತೆ ಆಟವಾಡುತ್ತಾ ಅದರ ಜೊತೆ ಮಲಗುತ್ತಾ ಊಟ ಮಾಡುತ್ತಾ ಭರತ ಮಹಾರಾಜ ತಾನು ಕಾಡಿಗೆ ಬಂದಿರುವಂತಹ ಉದ್ದೇಶವನ್ನೇ ಮರೆತು ಬಿಡುತ್ತಾನೆ. ಕೃಷ್ಣ ಪ್ರಜ್ಞೆ ಬಿಟ್ಟು ಜಿಂಕೆ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳುತ್ತಾನೆ. ಅನಾವಶ್ಯಕವಾದ ಬಂಧನವನ್ನ ಭರತ ಮಹಾರಾಜ ಏರ್ಪಡಿಸಿಕೊಳ್ಳುತ್ತಾನೆ. ಜಿಂಕೆಯ ಜೊತೆ ಅನಾವಶ್ಯಕವಾದಂತಹ ಬಂಧನ ಉಂಟಾಗುತ್ತದೆ ಅವನಿಗೆ. ಸೊ ಜಿಂಕೆಯ ಜೊತೆ ಅವನು ಈ ತರ ಒಂದು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸಿಕೊಳ್ಳುವುದಂತ ಇದ್ರೆ ಅವನು ಎಲ್ಲವನ್ನ ತ್ಯಜಿಸಿ ಕಾಡಿಗೆ ಬರುವುದಾದ್ರೂ ಯಾಕಿತ್ತು ಅಲ್ವಾ? ಇಲ್ಲಿ ಬಂದು ಜಿಂಕೆಯ ಜೊತೆ ಬಂಧನ ಉಂಟಾಯಿತು ಅವನಿಗೆ. ಈಗ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಮನುಷ್ಯರ ಅವಶ್ಯಕತೆ ಇಲ್ಲ, ಅವು ತನ್ನಿಂತಾನೇ ಬೆಳೆಯುತ್ತವೆ, ಅವನ ಮನುಷ್ಯರು ರಕ್ಷಿಸುವ ಅವಶ್ಯಕತೆ ಇಲ್ಲ. ಆದರೆ ಭರತ ಮಹಾರಾಜ ಒಂದು ಕರುಣೆಯನ್ನ ತೋರಿ ಅವನು ಅದನ್ನ ರಕ್ಷಿಸುವಂತ ಅದನ್ನ ಅದರ ಲಾಲನೆ ಪಾಲನೆಯಲ್ಲಿ ತೊಡಗಿರುವಂತ ಕಾರ್ಯದ ನೆಪದಲ್ಲಿ ತಾನು ಕಾಡಿಗೆ ಬಂದಿರುವ ಉದ್ದೇಶವನ್ನೇ ಮರೆತು ಬಿಟ್ಟ. ಹೀಗೆ ಜಿಂಕೆಯ ಜೊತೆ ಕಾಲವನ್ನ ಕಳೀತಾ ಇದ್ದಂತಹ ಭರತ ಮಹಾರಾಜ ಭಗವಂತನನ್ನ ಮರೆತು ಬಿಟ್ಟ. ಜಿಂಕೆಯ ಜೊತೆ ಆಟವಾಡುವಂಥದ್ದು, ಜಿಂಕೆಯ ಜೊತೆ ಮಲಗುವಂಥದ್ದು, ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಬೆಳಿಗ್ಗೆ ಎದ್ದಾಗ ಜಿಂಕೆ ಕಣ್ಣಿಗೆ ಕಾಣದೆ ಹೋದಾಗ ಭರತ ಮಹಾರಾಜನಿಗೆ ದುಃಖ ಉಂಟಾಗುತ್ತದೆ. ದುಃಖಿತನಾದ ಭರತ ಮಹಾರಾಜ ಎಲ್ಲಿ ಹೋಯಿತು ಈ ಜಿಂಕೆ ಮರಿ ಅಂದ್ಕೊಂಡು ಆ ಜಿಂಕೆಯನ್ನು ಹುಡುಕ್ತಾ ಹುಡುಕ್ತಾ ಒಂದು ಕಣಿವೆಗೆ ಬಿದ್ದು ಇನ್ನೇನು ಸಾವನ್ನಪ್ಪಬೇಕು ಅನ್ನುವಷ್ಟರಲ್ಲಿ ದುರದೃಷ್ಟವಶಾತ್ ಆ ಜಿಂಕೆ ಅವನ ಕಣ್ಣ ಮುಂದೆ ಬರುತ್ತದೆ. ಎಂ ಎಂ ವಾಪಿ ಸ್ಮರಣ್ ಭಾವಂ ತ್ಯಜಿತ್ಯಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಸಾವಿನ ಸಮಯದಲ್ಲಿ ನಾವು ಯಾವ ಭಾವದಿಂದ ಏನನ್ನ ಸ್ಮರಿಸಿಕೊಂಡು ನಾವು ಸಾವನ್ನಪ್ಪುತ್ತೀವೋ ಅದೇ ಥರ ಜನ್ಮವನ್ನು ನಾವು ಪಡೆಯುತ್ತೇವೆ ಅನ್ನೋದನ್ನು ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ. ಸೊ ಜಿಂಕೆಯನ್ನು ನೋಡುತ್ತಾ ಜಿಂಕೆಯ ಸ್ಮರಣೆಯೊಂದಿಗೆ ಸಾವನ್ನಪ್ಪಿರುವಂಥ ಭರತ ಮಹಾರಾಜ ತನ್ನ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಸೊ ಕಥೆ ಹೀಗೆ ಮುಂದುವರಿಯುತ್ತದೆ. ಇಲ್ಲಿ ಹೇಳಬಯಸುವುದೇನೆಂದರೆ ಅಂತಹ ಶ್ರೇಷ್ಠ ಭಕ್ತನಾದಂತಹ ಭರತ ಮಹಾರಾಜನಿಗೇನೆ ಸಾಧ್ಯವಾಗಿಲ್ಲ ಎಲ್ಲವನ್ನ ಬಿಟ್ಟು ಕಾಡಿಗೆ ಬಂದು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ, ಇನ್ನು ನಮ್ಮಂಥವರ ಪಾಡೇನು? ಆದ್ರಿಂದ ಎಲ್ಲವನ್ನ ತ್ಯಜಿಸಿ ಕಾಡಿಗೆ ಹೋಗಿ ಕುಳಿತುಕೊಂಡು ತಪಸ್ಸು ಮಾಡಬೇಕು ಅನ್ನೋದನ್ನ ಭಗವಂತ ಎಲ್ಲೂ ಹೇಳಲಿಲ್ಲ. ಭಗವದ್ಗೀತೆಯಲ್ಲಿ ಆಂತರಿಕವಾಗಿ ನೀನು ಎಷ್ಟು ಭಗವಂತನ ಜೊತೆ ಕನೆಕ್ಟ್ ಆಗಿದೆಯೋ ಅನ್ನುವಂಥದ್ದು ಮುಖ್ಯ. ಸೊ ಭಕ್ತಿ ಸೇವೆ ಅಂದರೆ, ಭಕ್ತಿ ಯೋಗ ಅಂದರೆ ಎಲ್ಲವನ್ನ ತ್ಯಜಿಸಿ ಹೋಗುವಂಥದ್ದು ಅಲ್ಲ. ಸ್ಥಾನೇ ಸ್ಥಿತಿ ಗತಿ, ಯಾವ ಸ್ಥಾನದಲ್ಲಿ ಇರುತ್ತೆಯೋ, ಯಾವ ಸ್ಥಿತಿಯಲ್ಲಿ ಇರುತ್ತೆಯೋ, ಯಾವ ಗತಿಯಲ್ಲಿ ಇರುತ್ತೆಯೋ ಅಲ್ಲಿ ಇದ್ದುಕೊಂಡೇ ಭಕ್ತಿಯನ್ನು ಮಾಡು ಅನ್ನೋದನ್ನು ಭಗವಂತ ಹೇಳ್ತಾರೆ. ಭಗವದ್ಗೀತೆಯ ಉದ್ದಕ್ಕೂ ಶ್ರೀಕೃಷ್ಣ ಬೋಧಿಸುವಂತಹ ಬೋಧನೆ ಏನಿರುತ್ತೆ? ಇನ್ನರ್ ಕಾನ್ಷಿಯಸ್ನೆಸ್, ನೀನು ಆಂತರಿಕವಾಗಿ ನೀನು ಎಷ್ಟು ಭಗವಂತನ ಪ್ರಜ್ಞೆಯಲ್ಲಿ ನೀನು ಇರುತ್ತೀ, ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೀ ಅನ್ನುವಂಥದ್ದು ಮುಖ್ಯ. ಬಾಹ್ಯವಾಗಿ ನೀನು ಅದನ್ನು ತೋರಿಸಿಕೊಳ್ಬೇಕಾಗಿಲ್ಲ. ನಿನ್ನ ಕೆಲಸವನ್ನು ನೀನು ಮಾಡಿಕೊಂಡು ನೀನು ಗೃಹಸ್ಥನಾಗಿದ್ದರೆ ಗೃಹಸ್ಥನಾಗಿದ್ದುಕೊಂಡೇ ಭಕ್ತಿ ಯೋಗದಲ್ಲಿ ತೊಡಗಿಕೊಳ್ಬೋದು. ನೀನು ಯಾವ ಸ್ಥಿತಿಯಲ್ಲಿದ್ದರೂ ಭಕ್ತಿಯನ್ನು ಮಾತ್ರ ನೀನು ಮಾಡಬಹುದು, ಭಗವಂತನ ಜೊತೆ ನೀನು ಕನೆಕ್ಟ್ ಆಗ್ಬೋದು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಕರ್ಮವನ್ನು ಮಾಡದೆ ಇರುವುದು ಸರಿಯಲ್ಲ, ಆದರೆ ಕರ್ಮವನ್ನು ಮಾಡಿ ಆ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸುವುದು ನಿಜವಾದ ಕರ್ಮಯೋಗವಾಗುತ್ತದೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಸೊ ಇದು ದೇಹಗತ ಜೀವನದ ಪ್ರಶ್ನೆಯಲ್ಲ, ಸದಾ ಕಾರ್ಯನಿರತನಾಗಿರುವುದೇ ಆತ್ಮನ ಸ್ವಭಾವ. ಆತ್ಮವು ದೇಹದಲ್ಲಿ ಇರದಿದ್ದರೆ ದೇಹವು ಚಲಿಸಲಾರದು. ಆತ್ಮವು ಸದಾ ಕಾರ್ಯನಿರತವಾಗಿರುತ್ತದೆ, ಒಂದು ಕ್ಷಣವೂ ಸುಮ್ಮನಿರಲಾರದು. ದೇಹವೇನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ. ಸೊ ನಾವು ಆತ್ಮ, ನಾವು ದೇಹ ಅಲ್ಲ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ದೇಹಕ್ಕೆ, ದೇಹದಲ್ಲಿ ಆತ್ಮ ಇರೋದ್ರಿಂದ ಮಾತ್ರ ಈ ದೇಹಕ್ಕೆ ಬೆಲೆ ಅನ್ನುವಂಥದ್ದು. ಈ ದೇಹ, ಆ ದೇಹವನ್ನು ಬಿಟ್ಟು ಆತ್ಮ ಹೋದಾಗ ಈ ದೇಹಕ್ಕೆ ಯಾವ ಬೆಲೆ ಕೂಡ ಇರುವುದಿಲ್ಲ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಸೊ ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆಯ ಪುಣ್ಯ ಕಾರ್ಯದಲ್ಲಿ ತೊಡಗಿರಬೇಕು. ಇಲ್ಲವಾದರೆ ಅದು ಮಾಯಾಶಕ್ತಿಯ ನಿರ್ದೇಶಿಸಿದ, ಮಾಯಾಶಕ್ತಿಯು ನಿರ್ದೇಶಿಸಿದ ಕೆಲಸಗಳಲ್ಲಿ ಅದು ನಿರತವಾಗುತ್ತದೆ. ಸಕ್ರಿಯವಾಗಿರುವುದು ಅದರ ಒಂದು ಲಕ್ಷಣ, ಅದರ ಸ್ವಭಾವ ಆತ್ಮಕ್ಕೆ. ಆದರೆ ಸರಿಯಾದ ವಿಷಯದಲ್ಲಿ ಅದು ಸಕ್ರಿಯವಾಗಿರಲಿಲ್ಲ ಅಂದರೆ ಅನಾವಶ್ಯಕವಾದ ವಿಷಯಗಳಲ್ಲಂತೂ ಅದು ಸಕ್ರಿಯವಾಗಿ ಇರುತ್ತದೆ. ಸೊ ಮಾಯೆಯ ಪ್ರಭಾವಕ್ಕೆ ಅದು ಒಳಗಾಗುತ್ತದೆ. ಆದುದರಿಂದ ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಯಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಬೋದು. ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ
ಗುಣಗಳನ್ನು ಪಡೆದುಕೊಳ್ಳುತ್ತದೆ. ಇಂತಹ ವ್ಯಾಮೋಹಗಳಿಂದ ಆತ್ಮವನ್ನು

0: ಶುದ್ಧಿಗೊಳಿಸಲು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗುವುದು ಅಗತ್ಯ. ಆದ್ದರಿಂದ ಇಲ್ಲಿ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಯುವಂಥದ್ದು ಅದರ ಅವಶ್ಯಕತೆಯನ್ನು ಇಲ್ಲಿ ಹೇಳಲಾಗುತ್ತದೆ. ಯಾವುದನ್ನು ತ್ಯಜಿಸಬೇಕಾಗಿಲ್ಲ, ನಾವಿರುವಂಥ ಸ್ಥಾನದಲ್ಲಿ ಇದ್ದುಕೊಂಡೇ ನಾವು ಆಧ್ಯಾತ್ಮಿಕ ಜೀವನವನ್ನು ನಡೆಸಬಹುದು ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता आम्ही निरोप घेणार आहे, पण जाण्यापूर्वी आजच्या पुण्यतिथी. जसवंत बकरानिया भारतीय क्रिकेटपटू यांची आज पुण्यतिथी. एन एम जोसेफ भारतीय राजकारणी यांची पुण्यतिथी आजच. अजित दास भारतीय चित्रपट अभिनेते यांची पुण्यतिथी आजच्याच दिवशी. रंगनाथ मिश्रा भारताचे 21वे सरन्यायाधीश यांची पुण्यतिथी आजच आहे. डॉक्टर महेश्वर नियोग प्रख्यात आसामी साहित्यिक आणि इतिहासकार पद्मश्री साहित्य अकादमी पुरस्कार प्राप्त यांची पुण्यतिथी आजच. केशवराव त्र्यंबक दाते चित्रपट व रंगभूमीवरील अभिनेते यांची पुण्यतिथी आजच आहे. जतीन दास स्वातंत्र्य सेनानी व क्रांतिकारक यांची पुण्यतिथी आजच्याच दिवशी. श्रीधर पाठक हिंदी साहित्यिक यांची पुण्यतिथी आजच. रजनीकांत सेन भारतीय कवी गीतकार भारतीय कवी आणि संगीतकार यांची पुण्यतिथी आजच आहे. या होत्या आजच्या पुण्यतिथीने. याचसोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही ऐकत राहा वेणुधोनी 90.4 FM KLE कणसू. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ.

ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರದೀಪ್ ಶಿಂದೆ, ಶಲ್ಯತಂತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ HOD ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಾನು ಭಗಂದರ ಎಂಬ ರೋಗದ ಬಗ್ಗೆ ನಿಮ್ಮ ಜೊತೆಗೆ ರೋಗದ ಬಗ್ಗೆ ತಿಳುವಳಿಕೆಯನ್ನು ಹೇಳಿಕೊಡಲು ಬಯಸುತ್ತೇನೆ. ಭಗಂದರ ಈ ರೋಗ ಯಾವಾಗ ಮನುಷ್ಯನ ಅಥವಾ ಮನುಷ್ಯನ ಇದು ಸ್ಟಾರ್ಟ್ ಆಯಿತು ಆಗಿಂದ ಈ ರೋಗ ಇದೆ? ಯಾಕಂದ್ರೆ ನಮ್ಮ 5000 ವರ್ಷದಿಂದ ಶುಶ್ರುತ ಸಂಹಿತ ಅಂತೇಳಿ ಆಚಾರ್ಯ ಶುಶ್ರುತರು ಒಂದು ಬುಕ್ ಬರೆದ್ರು, ಆ ಬುಕ್ದಲ್ಲಿ ಸಹ ಈ ಭಗಂದರ ರೋಗದ ಬಗ್ಗೆ ಉಲ್ಲೇಖವಿದೆ. ಉಲ್ಲೇಖ ಅಷ್ಟೇ ಅಲ್ಲ, ಇದರ ಚಿಕಿತ್ಸೆ, ಅದರ ಸಿಂಪ್ಟಮ್ಸ್ ಏನು, ಅದರ ಕಾರಣಗಳೇನು, ಅದನ್ನ ಹೆಂಗ್ ಚಿಕಿತ್ಸೆ ಮಾಡಬೇಕು ಎನ್ನುವುದು ಅಗ್ದಿ ಸವಿಸ್ತಾರವಾಗಿ ಶುಶ್ರುತ ಸಂಹಿತೆಯಲ್ಲಿ ಹೇಳ್ಪಡಲಾಗಿದೆ. ಈಗ ನಾನು ಹೇಳಿದೆ ಭಗಂದರ ಅಂದರೆ ಏನು, ಭಗ ಇದರಲ್ಲಿ 2 ಅಕ್ಷರಗಳು ಕೂಡಿ ಭಗಂದರ ಇದೆ, ಭಗ ಮತ್ತು ಅಂದರ. ಭಗ ಅಂದರೆ ಗುದ ಪ್ರದೇಶ, ಗುದ ಅಂದರೆ ಕಕ್ಕಸ ಮಾಡುವ ಜಾಗ, ಅಂದರ ಅಂದರೆ ಸೊಂಡಿಲು ಅಥವಾ ಪೈಪ್ ತರ ಭಾಗದಲ್ಲಿ ಆಗುವಂಥ ರೋಗಕ್ಕೆ ಭಗಂದರ ಅಂತಾರೆ. ಇದನ್ನ ಆಗಿನ ಕಾಲದಲ್ಲಿ ಅಷ್ಟ ಮಹಾಗದ ಅಂತ ಹೇಳಲಾಗಿದೆ. ಅಷ್ಟ ಮಹಾಗದ ಅಂದರೆ 8 ಕಷ್ಟಸಾಧ್ಯ ರೋಗಗಳಲ್ಲಿ ಒಂದಾದ ರೋಗ ಅಂತೂ ಹೇಳಲಾಗಿದೆ. ಈಗ ಭಗಂದರ ಅಂದರೆ ಈಗಿನ ಅಲೋಪತಿ ಸಿಸ್ಟಮ್ ಅಥವಾ ಮಾಡರ್ನ್ ಸಿಸ್ಟಮಲ್ಲಿ ಇದಕ್ಕೆ ಫಿಶುಲಾ ಇನ್ನೇನು ಅಂತೇಳಿ ಕರೀತಾರೆ. ಫಿಶುಲಾ ಅಂದರೆ ಒಂದು ಟ್ಯೂಬುಲಾ ಸ್ಟ್ರಕ್ಚರು ವಿಚ್ ಇಸ್ ಕನೆಕ್ಟೆಡ್ ಟು ಗುದ ಪ್ರದೇಶದಲ್ಲಿ ಆಗುವುದು, ಅಂಥ ರೋಗಕ್ಕೆ ಫಿಶುಲಾ ಅಂತ ಹೇಳ್ತಾರೆ. ಈ ಭಗಂದರ ಆಗಲಿಕ್ಕೆ ಕಾರಣ ಏನಂದರೆ, ಮೊದಲಾಗಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಪ್ರಮುಖವಾಗಿ ಮಲಬದ್ಧತೆ. ಮಲಬದ್ಧತೆ ಇರೋ ರೋಗಿಗಳಿಗೆ ಮಲ ಬರಬೇಕಾದ್ರೆ ಅಲ್ಲಿ ನೋವಾಗುತ್ತೆ ಅಥವಾ ಟ್ರೋಮಾ ಆಗುತ್ತೆ. ಈ ಟ್ರೋಮಾ ಫಿಷರ್ ಅಂತಾರೆ. ಈ ಫಿಷರ್ ಆಗಿ ಅದರಲ್ಲಿ ಕಕ್ಕಸ ಕುಂಡುವುದರಿಂದ ಇನ್ಫೆಕ್ಷನ್ ಆಗಿ ಅಲ್ಲಿ ಕಿವ ತುಂಬಿ ತೀವ್ರವಾದ ನೋವು, ಜ್ವರ, ಥಂಡಿ ಜ್ವರ ಬಂದಂಗಾಗಿ ಆಮೇಲೆ ಒಂದು ಕುರ ಥರ ಆಗಿ ಅದು ಒಡೆಯುತ್ತೆ. ಒಡೆದ ಮೇಲೆ ಅದರಿಂದ ಕ್ಯೂವ ಅಥವಾ ರಕ್ತಸ್ರಾವ, ಒಂದಿಷ್ಟು ಪೇಷೆಂಟಲ್ಲಿ ಪೇಷೆಂಟ್ಗಳು ಹೇಳುವುದಂದರೆ ಗ್ಯಾಸ್ ಪಾಸ್ ಆಗುತ್ತೆ ಅಥವಾ ಅದರಿಂದ ಕಕ್ಕಸ್ಸು ಬರುತ್ತೆ. ನಾರ್ಮಲ್ ಕಕ್ಕಸ ಜಾಗ ಬಿಟ್ಟು ಹೊರತಾಗಿ ಇನ್ನೊಂದು ಸಣ್ಣ ರಂಧ್ರದಿಂದ ಕಕ್ಕಸ್ ಬರುತ್ತೆ. ಇವೆಲ್ಲ ಸಿಂಪ್ಟಮ್ಗಳ ಕಾಮನ್ ಆಗಿ ಕಂಡುಬರುತ್ತದೆ. ಆಯುರ್ವೇದದಲ್ಲಿ ಇದನ್ನು ಆಚಾರ್ಯ ಶುಶ್ರುತರು 6 ಟೈಪಾಗಿ ಹೇಳಿದ್ದಾರೆ. ಅಂದರೆ ನಾನು ಹೇಳೋದಂದರೆ ಅದರಲ್ಲಿ ಬೇರೆ ಬೇರೆ ವಾದಂಥ ಟೈಪ್ ಆಫ್ ಭಗಂದರ ಹೇಳಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಶತಪೋನಕ, ಉಷ್ಣಗ್ರೀವ, ಪರಿಶ್ರಾವಿ, ಶಂಭುಕವರ್ತ ಅಂಥೇಳಿ ಬೇರೆ ಬೇರೆ ವಿಧವಾದ ಭಗಂದರಗಳನ್ನು ಹೇಳಿದ್ದಾರೆ. ಅದು ದೋಷಾನುಸಾರವಾಗಿ ಅಥವಾ ಅದರ ಈ ಟ್ರ್ಯಾಕ್ಟ್ ಅಂತೀವಲ್ಲ, ಅದರ ಯಾವ ಥರ ಅದು ಫಾರ್ಮ್ ಆಗಿತ್ತು ಅದರ ಪ್ರಕಾರ ಇದನ್ನು ಕ್ಲಾಸಿಫಿಕೇಷನ್ ಆಗಿ ಮಾಡಲಾಗಿದೆ. ಈ ದಿನನಿತ್ಯ ಜೀವನದಲ್ಲಿ ನಾವು ಈಗ ಭಾಳಷ್ಟು ರೋಗಿಗಳನ್ನು ನಮ್ಮ ಹಾಸ್ಪಿಟಲಲ್ಲಿ ಟ್ರೀಟ್ ಮಾಡ್ತಿದ್ದೀವಿ ಭಗಂದರದಲ್ಲಿ. ಅದಕ್ಕಾಗಿ ಈ ರೋಗವನ್ನು ಡಿಸ್ಕಸ್ ಮಾಡಲಿಕ್ಕೆ ನಾನು ತಗೊಂಡಿದ್ದೆ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ನೋಡ್ತಿದ್ದೀವಿ ಭಾಳಷ್ಟು ಪೇಷೆಂಟು, ಒಂದು OPDಗೆ ಇಲ್ಲಾದರೂ 5-6 ಪೇಷೆಂಟು ಭಗಂದರ ಪೇಷೆಂಟ್ ನಾವು ನೋಡ್ತೀವಿ. ಯಾಕಂದರೆ ಈಗಿನ ವ್ಯವಸ್ಥೆ ಅಂದರೆ ಭಾಳ ಹೊತ್ತು ಕೂಡುವುದು, ಈಗ ಲ್ಯಾಪ್ಟಾಪ್ ಮೇಲೆ ಕೂಡುವುದು ಅಥವಾ ಯಾವುದೋ ಒಂದು ಕೆಲಸದಲ್ಲಿ 3-5-6-7-8 ತಾಸುವರೆಗೆ ಕೆಲಸ ಮಾಡೋದು. ಒಂದನೇದ್ದು, ಎರಡನೇದ್ದು ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಅಂದರೆ ಏನೂ ಕೆಲಸ ಮಾಡಲ್ಲ, ಏನು ವ್ಯಾಯಾಮ ಇಲ್ಲ, ಏನೂ ಇಲ್ಲ, ತಿನ್ನೋದು ಅದು ಕೆಲಸ ಮಾಡೋದು, ಅದರಿಂದ ಏನಾಗುತ್ತೆ, ಆಮೇಲೆ ಕಮ್ಮಿ ನೀರು ಕುಡಿಯೋದು. ಈ ಒಂದು ರೂಮಲ್ಲಿ ಅಥವಾ AC ರೂಮು ಅಥವಾ ಒಂದು ರೂಮಲ್ಲಿ ಇರೋದ್ರಿಂದ ಏನಾಗುತ್ತೆ, ನಮ್ಮ ಏನಂತಾರೆ ಇದು ಸ್ವೇದ ಅಥವಾ ಬೆವರು ಬರಲ್ಲ ಅಂದರೆ ಏನಾಗುತ್ತೆ, ನೀರು ಹೆಚ್ಚು ಕುಡಿಯಲ್ಲ ನಾವು. ನೀರು ಹೆಚ್ಚು ಕುಡಿಯೋದ್ರಿಂದ ಏನಾಗುತ್ತೆ, ಸಂಡಾಸ್ ಗಟ್ಟಾಗುತ್ತೆ. ಗಟ್ಟಾದಮೇಲೆ ಭಾಳ ದಿನದವರೆಗೆ ಇವರಿಗೆ ಸಂಡಾಸ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರ್ತದೆ. ಈ ತೊಂದರೆ ಆಗೋದ್ರಿಂದ ಏನಾಗುತ್ತೆ, ಅವರಿಗೆ ಒಂದು ದಿವಸ ಅದರಲ್ಲಿ ಸಂಡಾಸ್ ಗಟ್ಟಾಗೋದ್ರಿಂದ ಸಣ್ಣ ನೋವು ಆಗುತ್ತೆ. ಆ ನೋವನ್ನು ಅವರು ಪರಿಗಣಿಸ್ತಾರೆ, ಏನಾಗಲ್ಲ ಅದಕ್ಕೇನು ಬಿಡು ಅಂತೇಳಿ, ಅದು ಕಮ್ಮಿ ಆಗುತ್ತೆ. ಆದರೆ ಇದು ಒಂದಿಷ್ಟು ದಿವಸ ಆದಮೇಲೆ ಆ ಜಾಗದಲ್ಲಿ ಕಕ್ಕಸ ಅಥವಾ ಇದು ಸ್ಟೂಲ್, ಇಟ್ ಇಸ್ ಅ ಹೈಲಿ ಕಂಟಾಮಿನೇಟೆಡ್ ಅಥವಾ ಭಾಳಷ್ಟು ಆರ್ಗಾನಿಸಮ್ಸ್ ಇರೋದ್ರಿಂದ ಅದು ಆ ಜಾಗದಲ್ಲಿ ಕೂತು ಇನ್ಫೆಕ್ಷನ್ ಮಾಡುತ್ತೆ. ಈ ಇನ್ಫೆಕ್ಷನ್ ಇಂದ ಏನಾಗುತ್ತೆ, ಅಲ್ಲಿ ಒಂಥರ ಕುರು ತರ ಆಗುತ್ತೆ. ಈ ಕುರು ಗುದ ಅಥವಾ ಗುದ ಭಾಗದ ಎಲ್ಲಾದರೂ ಆಗ್ಬೋದು, ವೃಷಣದ ಕೆಳಗೆ ಅಥವಾ ಅಕ್ಕಪಕ್ಕಕ್ಕೆ ಎಲ್ಲಾದರೂ ಒಂದು ಕಡೆ ಆಗುತ್ತೆ. ಆಗಿ 4-5 ದಿವಸ ಅಥವಾ 1 ವಾರವರೆಗೆ ಪೇಷೆಂಟ್ಗೆ ಜ್ವರ, ತೀವ್ರವಾದ ನೋವು ಅಥವಾ ಸ್ವೆಲ್ಲಿಂಗ್ ಅಥವಾ ಊತ ಥರ ಆಗುತ್ತೆ. ಅದನ್ನು ಟ್ರೀಟ್ ಮಾಡಲೇ ಹೋದ್ರೆ ಏನಾಗುತ್ತೆ, ಯೂಶ್ವಲಿ ಈ ಟೈಮಲ್ಲಿ ಪೇಷೆಂಟ್ಗಳು ನಮ್ಮ ಹತ್ರ ಬರ್ತವೆ. ಆಗ ನಾವು ಅದನ್ನು ಪಕ್ವಾಸ್ ಅಂದರೆ ಅದನ್ನು ಕೀವ ಥರ ಮಾಡಿ ಆಮೇಲೆ ಸಣ್ಣ ಹೋಲ್ ಓಪನ್ ಮಾಡಿ ಆಮೇಲೆ ಭಗಂದರ ಚಿಕಿತ್ಸೆ ಮಾಡ್ತೀವಿ. ಆ ಒಂದಿಷ್ಟು ಜನ ಪೇಷೆಂಟಲ್ಲಿ, ಮ್ಯಾಕ್ಸಿಮಮ್ ಪೇಷೆಂಟಲ್ಲಿ ಏನಾಗುತ್ತೆ, ಅವರು ಒಡ್ಕೊಂಡು ಆಮೇಲೆ ಒಡೆದ್ಮೇಲೆ ನೋವು ಜ್ವರ ಎಲ್ಲ ಕಮ್ಮಿ ಆಗುತ್ತೆ. ಆದರೆ ಅವ್ರಿಗೆ ದಿನನಿತ್ಯಲೂ ಒಂಥರ ಕಿವ ಬರೋದು, ನೀರು ಥರ ಆಗೋದು, ರಕ್ತಸ್ರಾವ ಆಗೋದು, ಕಿವ ಮತ್ತು ರಕ್ತ ಮಿಶ್ರಿತ ಸ್ರಾವ ಆಗೋದು, ಈ ಥರ ಸಿಂಪ್ಟಮ್ಗಳು
ಪದೇ ಪದೇ ಕಾಣಿಸ್ತಾ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದು ಏನಂದರೆ, ಎಲ್ಲ ಪೇಷಂಟ್ಸ್ ಹೇಳೋದು ಏನಂದರೆ, ಸರ್ ನಾನು 15 ದಿವಸ ಆರಾಮಿರ್ತೀನಿ, 15 ದಿವಸ ಆದಮೇಲೆ ನನಗೆ ಒಂಥರ ಜ್ವರ ಬಂದಂಗೆ ನೋವಾದಂಗೆ ಆಗುತ್ತೆ ಆ ಜಾಗದಲ್ಲಿ, ಆಮೇಲೆ 2-3 ದಿನ ಇರುತ್ತೆ, ಒಂದಿನ ಅದು ಕಂಪ್ಲೀಟ್ ಆಗಿ ಹೋಗಿಬಿಡುತ್ತೆ. ಯಾವಾಗಾದ್ರೆ ಅದು ಒಡೆಯುತ್ತೆ, ಒಡೆದ ಮೇಲೆ ಅದು ಸರ್ 100% ಆರಾಮಾಗುತ್ತೆ, ನಾನು ಆಮೇಲೆ ನನಗೆ ಏನೂ ಆಗಲ್ಲ. ಇದು ಟಿಪಿಕಲ್ ಅಂದ್ರೆ ಅಥವಾ ಇದು ವೆರಿ ಕಾಮನ್ಲಿ ಸೀನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಏನಂದರೆ ಒಂದಿಷ್ಟು ದಿನ ಜ್ವರ ಬರೋದು, ನೋವಾಗೋದು, ಹೊಡೆತ ಆಗೋದು, ಆಮೇಲೆ ಕಿವ ರೆಪ್ಚರ್ ಆದಮೇಲೆ ಆರಾಮಾಗೋದು, ಇದು ಟಿಪಿಕಲ್ ಫೀಚರ್ ಆಫ್ ಬಗಂದ್ರ ಅಂತ ಹೇಳ್ಬೋದು. ಈಗ ಈ ಬಗಂದ್ರ ಅಂತಂದರೆ ಏನನ್ನೋದು ಗೊತ್ತಾಯ್ತು ನಿಮಗೆ. ಈಗ ನಾನು ಹೇಳೋದು ಚಿಕಿತ್ಸೆ. ಈಗ ಸಿಂಪ್ಟಮ್ ಇಲ್ಲಿ ಏನೇ ಒಂದು ನೋವು, ಗುದ ಪ್ರದೇಶದಲ್ಲಿ ಆಗುವಂಥ ನೋವು, ಅದಕ್ಕೆ ಟ್ರೀಟ್ಮೆಂಟು. ಈಗ ಅಲೋಪತಿ ಮೆಡಿಸಿನಲ್ಲಿ ಅವರು ಅದನ್ನು ಫಿಶ್ಲೆಕ್ಟಮಿ ಅಂಥೇಳಿ, ಏನು ಗಾಯ ಆಗಿರುತ್ತೆ ಅಲ್ಲಿಂದ ಅಲ್ಲಿವರೆಗೆ ಇರೋ ಕೊಳವೆಯನ್ನು ಅವರು ತೆಗೆದು ಬಿಡ್ತಾರೆ, ಆಪರೇಷನ್ ಮುಖಾಂತರ ತೆಗೆದು ಬಿಡ್ತಾರೆ. ಆದರೆ ಆಯುರ್ವೇದದಲ್ಲಿ ಈ ಥರ ಚಿಕಿತ್ಸೆಯನ್ನು ನಾವು ಮಾಡಲ್ಲ. ಯಾಕಂದರೆ ನಾವು ಬರೀ ಸಿಂಪ್ಟಮ್ ಟ್ರೀಟ್ ಮಾಡಲ್ಲ. ಇದು ಏನಾಗಿದೆ ಅದು ಸಿಂಪ್ಟಮ್ಮು, ಇದು ಆಗಬೇಕಾದ್ರೆ ಏನೇನು ಕಾರಣ ಆಗಿತ್ತು ಅದನ್ನ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ಅದನ್ನು ಪಂಚಕರ್ಮದಿಂದ ಅವರಿಗೆ ಬಸ್ತಿ ಅಥವಾ ವಿರೇಚನ ಅಂತೇಳಿ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಆ ಟ್ರೀಟ್ಮೆಂಟ್ ಆದಮೇಲೆ ಗುದ ಭಾಗದಲ್ಲಿ ಇರುವಂಥ ಗಾಯಕ್ಕೆ ಕ್ಷಾರಸೂತ್ರ, ಈಗೆಲ್ಲರಿಗೂ ಗೊತ್ತಿರ್ಬೋದು ಈ ವರ್ಲ್ಡ್ ಫೇಮಸ್ ಆಗಿರೋ ಟ್ರೀಟ್ಮೆಂಟ್ ಅಂದರೆ ಕ್ಷಾರಸೂತ್ರ. ಕ್ಷಾರಸೂತ್ರ ಅಂದರೆ ಇದರಲ್ಲಿ ಕ್ಷಾರ ಅನ್ನುವಂಥದ್ದು ಮೆಡಿಸಿನನ್ನು ಪದೇ ಪದೇ ಆಗಿ ಒಂದು ದಾರದ ಮೇಲೆ ಕೋಟಿಂಗ್ ಮಾಡಿರ್ತಾರೆ. 21 ಕೋಟಿಂಗ್ಗಳನ್ನು ಮಾಡಲಾಗುತ್ತದೆ, ವಿಧ ವಿಧವಾದ ಔಷಧಿಗಳಿಂದ ಕೋಟಿಂಗ್ ಮಾಡಿದಂಥ ದಾರವನ್ನು ಆ ಜಾಗದಲ್ಲಿ ನಾವು ಹಾಕ್ತೀವಿ. ಈ ಟ್ರೀಟ್ಮೆಂಟಿಗೆ ಕ್ಷಾರಸೂತ್ರ ಅಂತಾರೆ. ಕ್ಷಾರಸೂತ್ರದಲ್ಲಿ ಏನಾಗುತ್ತೆ, ಕ್ಷಾರಸೂತ್ರ ಹಾಕಿದ ಮೇಲೆ ಅದು ವಾರಕ್ಕೊಂದ್ಸಲ ಅಥವಾ 7 ದಿನ ಆದಮೇಲೆ ಆ ಕ್ಷಾರಸೂತ್ರವನ್ನು ಚೇಂಜ್ ಮಾಡಿ ಮತ್ತೊಂದು ಕ್ಷಾರಸೂತ್ರ ಅದೇ ಜಾಗದಲ್ಲಿ ಹಾಕ್ತೀವಿ. ಈ ಕ್ಷಾರಸೂತ್ರ ಹಾಕೋದ್ರಿಂದ ಅದು ಒಳಗಿಂದ ತಾನೇ ಕಟ್ ಆಗ್ತಾ ಹಿಂದಿಂದೆಲ್ಲ ಹೀಲ್ ಆಗ್ತಾ ಅದು ಗಾಯ ಮಾಡ್ತಾ ಹೊರಗಡೆ ಬರುತ್ತೆ. ಸೊ ಈಗ 4 ಸೆಂಟಿ ಒಂದು ಸಲ ಹಾಕಿದ್ರೆ ಕ್ಷಾರಸೂತ್ರ 1 ಸೆಂಟಿಮೀಟರ್ ಕಟ್ ಆಗಿ ಗಾಯ ಕಟ್ಟಾಗಿ ಹೀಲ್ ಆಗುತ್ತೆ. ಬೇರೆ ಏನೋ ಆಪರೇಷನ್ ಮಾಡದೆ ಅಥವಾ ಮತ್ತು ಇನ್ನೇನು ಟ್ರೀಟ್ಮೆಂಟ್ ಇಲ್ಲದೇ ಅದು ತನ್ನಿಂದ ತಾನೇ ಕಟ್ಟಾಗಿ ಬರುತ್ತೆ. ಈ ಚಿಕಿತ್ಸೆ ಈಗ ವರ್ಲ್ಡ್ ಫೇಮಸ್ ಆಗಿದೆ. ಇದು ನಮ್ಮ ಆಯುರ್ವೇದ ಅಷ್ಟೇ ಅಲ್ಲ, ಜಗತ್ತಿನಲ್ಲಿನೂ ಪ್ರಸಿದ್ಧಿ ಹೊಂದಿದಂಥ ಟ್ರೀಟ್ಮೆಂಟು. ಇದು ಆಯುರ್ವೇದ ಬಿಟ್ಟು ಮತ್ತೆ ಎಲ್ಲೂ ಸಿಗಲ್ಲ. ಅದು ಅದಕ್ಕೆ ನಾವು ಕ್ಷಾರಸೂತ್ರ ಅಂತೀವಿ. ಆ ಟ್ರೀಟ್ಮೆಂಟನ್ನು ಮಾಡಿದರೆ ಮ್ಯಾಕ್ಸಿಮಮ್ ರೀಅಕರೆನ್ಸ್ ಅಂದರೆ ಒಳ್ಳೆ ಆಗೋದು ಈ ರೋಗ ಬಗ್ಗೆ 100% ತಡೆಗಟ್ಟಬಹುದು. ಇದೇ ಥರ ನಿಮ್ಮಲ್ಲಿ ಇಂಥ ಲಕ್ಷಣಗಳು ಕಾಣಿದರೆ ಅಥವಾ ಗುದದಲ್ಲಿ ನೋವಾಗೋದು ಅಥವಾ ಕಿವ ಥರ ಬರುವುದು ಇಂಥದ್ದು ಏನಾದರೂ ನಿಮ್ಮಲ್ಲಿ ಕಾಣಿಸಿಕೊಂಡರೆ ನೀವು ನಮ್ಮ ಆಯುರ್ವೇದ ಆಸ್ಪತ್ರೆ ಶಾಪುರಲ್ಲಿರುವ ಆಯುರ್ವೇದ ಆಸ್ಪತ್ರೆಯಲ್ಲಿ ರೂಮ್ ನಂಬರ್ 8 ಅಂದರೆ ಶಲ್ಯ ವಿಭಾಗ ಅಂದರೆ ಸರ್ಜರಿ ವಿಭಾಗ, ಆಯುರ್ವೇದ ಸರ್ಜರಿ ವಿಭಾಗದಲ್ಲಿ ಕನ್ಸಲ್ಟ್ ಮಾಡಬೇಕು. ಇದರಿಂದ ನೀವು 100%ಗೆ 100% ಗುಣಮುಖ ಆಗ್ತೀರಂತೇಳಿ ಹೇಳಬಯಸುತ್ತೇನೆ. ಥ್ಯಾಂಕ್ ಯು.

0: ಇದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

ಎಲ್ಲರಿಗೂ ಶುಭ ಮುಂಜಾನೆ. ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ಕಾರ್ಯಕ್ರಮ ಆನ್ವೈನ್ ಧ್ವನಿ 90.4 FM. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಫ್ರೆಂಡ್ಸ್, ನಿನ್ನೆ ಇದೇ ಟೈಮ್ ಅಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಏನು, ಪಾಸಿಟಿವ್ ಥಿಂಕಿಂಗ್ ಯಾಕೆ ಮುಖ್ಯ, ಅದೇ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಇವತ್ತು ನಮ್ಮ ಮಾತನ್ನ ಮುಂದುವರಿಸೋಣ. ನಾವು ಖುಷಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗಿರುತ್ತೆ, ಆದ್ರೆ ಅದೇ ಖುಷಿ ಬೇರೆಯವರಿಂದ ನಮಗೆ ಸಿಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಜಗತ್ತಲ್ಲಿ ಏನ್ ನಡೆಯುತ್ತೋ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದೆ ನಿಮ್ಮೊಳಗೆ ನೀವು ಖುಷಿಯಾಗಿದ್ದೀರಾ ಅನ್ನೋದನ್ನ ಅನಲೈಸ್ ಮಾಡ್ಕೊಳ್ಳಿ. ನಿನ್ನೆ ಹೇಳಿದ ಮಾತುಗಳನ್ನ ನೀವು ಮನನ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡೋಣ, ಅದಕ್ಕೂ ಮೊದಲು ಒಂದು ಫ್ರೆಶ್ ಸಾಂಗ್ ಕೇಳ್ಕೊಂಡು ಬರೋಣ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಆಶೀರ್ವಾದ್ ಜ್ಯುವೆಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12-2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448 4209 68 ಹಾಗೂ 9035 27501.

ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರೆ, ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆ ಅನ್ನೋ ಕಳೆ ಬೆಳಿತಾನೆ ಇರುತ್ತೆ. ಹಾಗಂತ ಹೊಲ ಬಿಟ್ಟು ಹೋಗೋಕ್ಕಾಗಲ್ಲ. ಕಳೆಯನ್ನ ಕೀಳೋ ಕಲೆ ನಮಗ್ ಗೊತ್ತಿರ್ಬೇಕಷ್ಟೇ. ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಅದನ್ನ ಮೆಟ್ಟಿ ನಿಂತು ಮುಂದೆ ಬರೋ ಕಲೆ ನಮ್ಮಲ್ಲಿರ್ಬೇಕು. ಉತ್ತಮ ದೃಷ್ಟಿ, ದೂರದೃಷ್ಟಿ ನಿಮ್ಮಲ್ಲಿದ್ರೆ ಏನನ್ನಾದ್ರೂ ಸಾಧಿಸಬಹುದು. ನಿಮ್ಮ ವೇಣುಧ್ವನಿ 90.4 FM ನಲ್ಲಿ ಮುಂದಿನ ಹಾಡು ನಿಮಗಾಗಿ.

ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ. ಫ್ರೆಂಡ್ಸ್, ನಿಮ್ಮ ಹೆಲ್ತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಚೆಕ್ ಯುವರ್ ಅಡಲ್ಟ್ ಆ್ಯಂಡ್ ಚೇಂಜ್ ಯುವರ್ ಡಯಟ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಆಹಾರ ಸೇವಿಸಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ. ಹಾಗೆ ನಮ್ಮ ಮೈಂಡ್ ಅಪ್ಸೆಟ್ ಆದರೂ ಕೂಡ ನಾವು ಡಯಟ್ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ಡಯಟ್ ಅಂದ್ರೆ ಆಲೋಚನೆಗಳ ಮೂಲ ಅಂತ ಹೇಳಬಹುದು. ಹಾಗಾದ್ರೆ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ನಮ್ಮ ಸುತ್ತಮುತ್ತ ಇರೋ ಜನರಿಂದ ಬರುತ್ತೆ, ನಾವು ಕೇಳೋ ಮಾತುಗಳಿಂದ ಬರುತ್ತೆ. ಇಲ್ಲಿ ಗಾಂಧೀಜಿಯವರು ಹೇಳಿದ ಮೂರು ಕೋತಿಗಳ ಬಗ್ಗೆ ನೆನಪು ಮಾಡ್ಕೋಬಹುದು. ಕೆಟ್ಟದ್ದನ್ನ ನೋಡ್ಬೇಡ, ಕೆಟ್ಟದ್ದನ್ನ ಕೇಳ್ಬೇಡ, ಕೆಟ್ಟದ್ದನ್ನ ಮಾತಾಡ್ಬೇಡ. ಸೊ ನಮ್ಮ ಮಾತನ್ನ ಮತ್ತೆ ಮುಂದುವರಿಸೋಣ ಮತ್ತೊಂದು ಸುಮಧುರ ಹಾಡಿನ ನಂತರ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು KLE ಕನಸು.

ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.

ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಿಮ್ಮ ವಿದ್ಯಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಷ್ಟೊತ್ತು ಪಾಸಿಟಿವ್ ಥಿಂಕಿಂಗ್ ಹೇಗೆ ಶುರು ಮಾಡೋದು, ಎಲ್ಲಾ ಸಿಚುವೇಶನ್ ಅಲ್ಲಿ ಪಾಸಿಟಿವ್ ಆಗಿರೋದು ಹೇಗೆ ಅಂತ ನೋಡಿದ್ವಿ. ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಒಂದು ಸಣ್ಣ ಕಥೆನ ನಿಮ್ಗೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಚಿಕ್ಕ ಕುಟುಂಬ, ಮೂರೇ ಜನ ಇದ್ದ ಆ ಕುಟುಂಬದಲ್ಲಿ ಒಂದು ಪುಟ್ಟ ಮಗು, ಅವರ ತಂಗಿ ಹಾಗೆ ಅವರ ಅಮ್ಮ ಇರ್ತಾರ. ಸೊ ಅಣ್ಣ ತಂಗಿ ಅಂದ್ಮೇಲೆ ಜಗಳ ಎಲ್ಲ ಕಾಮನ್. ಹಾಗೆ ಜಗಳಾಡ್ಕೊಂಡು ಇರ್ಬೇಕಾದ್ರೆ ಒಂದಿನ ಜಗಳ ದೊಡ್ಡದಾಗಿ ಅಣ್ಣ ತಂಗಿಗೆ ಬೈದ್ ಬಿಡ್ತಾನೆ. ಅವಾಗ ಅವರಮ್ಮ ಬಂದು ಅಣ್ಣನ್ಗೂ ಕೂಡ ಆ ಪುಟ್ಟ ಮಗು ಅಣ್ಣನ್ಗೆ ಬೈತಾಳೆ. ಆವಾಗ ಆ ಹುಡುಗ ಕೋಪಗೊಂಡು ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಮನೆ ಬಿಟ್ಟು ಹೋದ್ಮೇಲೆ ಒಂದು ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಮನೇಲಿ ಏನಾಯ್ತು, ಯಾಕೆ ಜಗಳ ಆಯ್ತು, ಅಮ್ಮ ಏನಂದ್ರು, ತಂಗಿ ಏನಂದ್ಲು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ಬೇಕಾದ್ರೆ ಅವನಿಗೆ ಮತ್ತೆ ಸಿಟ್ಟು ಜಾಸ್ತಿ ಬರುತ್ತೆ. ಅವಾಗ ಜೋರಾಗಿ ನನಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಕೂಗ್ಬಿಡ್ತಾನೆ. ಅವನು ಬೆಟ್ಟದ ಮೇಲೆ ಕೂತ್ಕೊಂಡು ಕೂಗಿದ್ದಕ್ಕೆ ಅದು ಪ್ರತಿಧ್ವನಿಯಾಗಿ ಮತ್ತೆ ಅವನಿಗೆ ಬರುತ್ತೆ, ನನಗೆ ನೀನ್ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಹಾಗೆ ಪ್ರತಿಧ್ವನಿ ಬಂದಾಗ ಆ ಪುಟ್ಟ ಹುಡುಗನಿಗೆ ಇದು ಪ್ರತಿಧ್ವನಿ ಅನ್ನೋದು ಗೊತ್ತಾಗಲ್ಲ. ವಾಪಸ್ ಮನೆಗೆ ಓಡಿ ಹೋಗಿ ಅವರಮ್ಮನ್ಗೆ ಹೇಳ್ತಾನೆ, ಅಮ್ಮ ಬೆಟ್ಟದ ಮೇಲೆ ಕೂತ್ಕೊಂಡಾಗ ನನಗೆ ಯಾರೋ ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಕೂಗ್ತಾ ಇದ್ರು ಅಂತ. ಅವಾಗೆ ಅವರಮ್ಮನ್ಗೆ ಗೊತ್ತಾಗತ್ತೆ ಇವನು ಪ್ರತಿಧ್ವನಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಅವಾಗ ಅವರಮ್ಮ ಏನ್ ಹೇಳ್ತಾಳೆ ಅಂತಂದ್ರೆ, ಆಯ್ತು ನೀನು ವಾಪಸ್ ಅದೇ ಬೆಟ್ಟಕ್ಕೆ ಹೋಗು, ಅಲ್ಲೇ ಕೂತ್ಕೊಂಡು ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಮತ್ತೆ ಕೂಗು ಅಂತ ಹೇಳ್ತಾಳೆ. ಅವಾಗ ಹುಡುಗ ಮತ್ತೆ ಬೆಟ್ಟದ ಹತ್ರ ಹೋಗಿ ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ಕೂಗಿದಾಗ ಅವನಿಗೆ ವಾಪಸ್ಸು ಮತ್ತೆ ಪ್ರತಿಧ್ವನಿಯಾಗಿ ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಬರುತ್ತೆ. ಅವಾಗ ಹುಡುಗ ಫುಲ್ ಖುಷಿಯಾಗಿ ಅವರಮ್ಮನ ಹತ್ರ ಹೋಗಿ, ಅಮ್ಮ ಇವಾಗ ನೀನಂದ್ರೆ ಇಷ್ಟ ಅಂತ ಹೇಳಿ ಬಂತು ಅಂತ ಹೇಳ್ತಾನೆ. ಸೊ ಅವಾಗ ಅಮ್ಮ ಹೇಳ್ತಾಳೆ, ನಮ್ಮ ಜೀವನ ಒಂದು ಕನ್ನಡಿ ಇದ್ದಂಗೆ, ನೀನೇನು ಕನ್ನಡಿಯ ಮುಂದೆ ನಿಂತ್ಕೊಂಡು ಮಾತಾಡ್ತೀಯೋ ಅದೇ ನಮ್ಗೆ ವಾಪಸ್ ಬರುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಮತ್ತೊಂದು ಸುಮಧುರ ಹಾಡಿನ ನಂತರ.

ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ಆನ್ವೈನ್ ಧ್ವನಿ 90.4. ಇದು KLE ಕನಸು. ನಾವು ಮಾತಾಡ್ತಾ ಇದ್ವಿ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ. ಸೊ ಆ ಸಣ್ಣ ಕತೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ, ಹಾಗೆ ಇವತ್ತಿನ ಕಾರ್ಯಕ್ರಮ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡಿದ್ವಿ, ಹಾಗಂದ್ರೆ ಏನು, ನಾವ್ ಯಾಕೆ ಪಾಸಿಟಿವ್ ಥಿಂಕ್ ಮಾಡಬೇಕು, ಅದರಿಂದ ಆಗೋ ಪ್ರಯೋಜನಗಳೇನು ಅಂತ ನಾವು ಮಾತಾಡಿದ್ವಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಗಿಸೋಣ. ಸೊ ನಾಳೆ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ, ಅಲ್ಲಿವರೆಗೂ ನಗ್ತಾ ಇರಿ, ಹಾಗೆ ನಮ್ಮ ವೇಣುಧ್ವನಿ 90.4 FM ಕೇಳ್ತಾ ಇರಿ. ವೇಣುಧ್ವನಿ 90.4 FM, ಇದು KLE ಕನಸು.

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಾಹಪುರ ಬೆಳಗಾವಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಯೋಗ್ಯ ಸುಧಾಕರ್ ಶೆಟ್ಟಿಯವರು ಗಣೇಶೋತ್ಸವದ ಮಹತ್ವದ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಈ ಸುಂದರ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲಾ ಶ್ರೋತೃ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಯೋಗ್ಯ ಸುಧಾಕರ್ ಶೆಟ್ಟಿ, ಕೇಲಿ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಿಮ್ಮೊಂದಿಗೆ ಮಾತನಾಡಲು ನನಗೆ ದೊರೆತಿರುವ ವಿಷಯ ಗಣೇಶೋತ್ಸವದ ಮಹತ್ವ. ಗಣೇಶ ಎಂದರೆ ಕೇವಲ ಒಂದು ದೇವರ ರೂಪವಲ್ಲ. ಗಣೇಶ ಎಂದರೆ ಶುಭಾರಂಭ, ಜ್ಞಾನ, ಬುದ್ಧಿವಂತಿಕೆ, ವಿಘ್ನ ನಿವಾರಣೆ ಮತ್ತು ಎಲ್ಲರನ್ನೂ ಒಂದಾಗಿಸುವ ಶಕ್ತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವಾಗ ಮೊದಲು ನೆನಪಾಗುವ ದೇವರು ಗಣಪತಿ. ಆದ್ದರಿಂದಲೇ ಹೇಳುತ್ತಾರೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಅಂದರೆ ವಕ್ರವಾದ ಸೊಂಡಿಲನ್ನು ಹೊಂದಿರುವ, ಬೃಹತ್ ದೇಹವುಳ್ಳ, ಕೋಟ್ಯಾಂತರ ಸೂರ್ಯರಂತೆ ಪ್ರಕಾಶಮಾನನಾದ ಗಣಪತಿಯೇ ನನ್ನ ಎಲ್ಲ ಶುಭ ಕಾರ್ಯಗಳನ್ನು ಸದಾ ಯಾವುದೇ ವಿಘ್ನವಿಲ್ಲದೆ ನೆರವೇರಿಸು. ಈ ಶ್ಲೋಕದಲ್ಲಿ ಒಂದು ಸುಂದರವಾದ ಜೀವನದ ಸಂದೇಶವೂ ಅಡಗಿದೆ. ನಮ್ಮ ಜೀವನದಲ್ಲಿ ವಿಘ್ನಗಳು ಬರುವುದು ಸಹಜ, ಆದರೆ ಅವುಗಳಿಂದ ಹೆದರಿ ನಿಲ್ಲುವುದಲ್ಲ, ಜ್ಞಾನ ಮತ್ತು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಮುಂದೆ ಸಾಗುವುದು ಮುಖ್ಯ. ಬಹುಶಃ ಅದಕ್ಕಾಗಿಯೇ ಗಣಪತಿಯನ್ನು ವಿಘ್ನೇಶ್ವರ ಎಂದು ಕರೆಯುತ್ತಾರೆ. ಗಣೇಶೋತ್ಸವದ ಆರಂಭ ಹೇಗಾಯಿತು? ನಾವು ಇಂದು ಬಹಳ ಸಂಭ್ರಮದಿಂದ ಆಚರಿಸುವ ಗಣೇಶ ಚತುರ್ಥಿಯ ಹಿಂದೆ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆ ಇದೆ. ಪುರಾಣಗಳಲ್ಲಿ ಗಣಪತಿಯ ಜನನದ ಬಗ್ಗೆ ಹಲವು ಕಥೆಗಳು ಬರುತ್ತವೆ. ಅವುಗಳಲ್ಲಿ ಪ್ರಸಿದ್ಧವಾದ ಕಥೆಯೆಂದರೆ, ಪಾರ್ವತೀ ದೇವಿಯು ತಮ್ಮ ದೇಹದ ಅರಶಿನದಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿ ಅವನಿಗೆ ಜೀವ ನೀಡಿ ತಮ್ಮ ದ್ವಾರವನ್ನು ಕಾಯುವಂತೆ ಆದೇಶಿಸುತ್ತಾರೆ. ಆ ಬಾಲಕನೇ ಗಣೇಶ. ತಾಯಿ ಗೌರಿಯ ಆದೇಶವನ್ನು ಪಾಲಿಸುತ್ತಿದ್ದ ಗಣೇಶನು ತನ್ನ ತಂದೆಯಾದ ಪರಶಿವನಿಗೂ ಒಳಗೆ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ಇದರಿಂದ ಕೋಪಗೊಂಡ ನೀಲಕಂಠನು ಗಣೇಶನ ತಲೆಯನ್ನು ಕಡಿದು ಬಿಡುತ್ತಾನೆ. ನಂತರ ಪಾರ್ವತಿಯ ಕೋಪವನ್ನು ಶಮನಗೊಳಿಸಲು ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಪುನರ್ಜೀವ ನೀಡುತ್ತಾನೆ ಮತ್ತು ಅಂದಿನಿಂದ ಗಣಪನೇ ಪ್ರಥಮ ಪೂಜೆಗೆ ಅರ್ಹನೆಂದು ಆಶೀರ್ವದಿಸುತ್ತಾನೆ. ಗಣಪನೇ ಮೊದಲು ಜಗದೊಳು ಎಲ್ಲ ಕಾರ್ಯಗಳ ಆರಂಭ ಅವನಿಂದಲೇ. ಮೊದಲ ಪೂಜೆ ಅವನಿಗಾದ ಮೇಲೆಯೇ ಇನ್ನುಳಿದ ಪೂಜೆಗಳೆಲ್ಲ. ಆದರೆ ಗಣೇಶನ ಮಹತ್ವ ಕೇವಲ ಈ ಪೌರಾಣಿಕ ಕಥೆಗಳಿಗೆ ಮಾತ್ರ ಸೀಮಿತವಲ್ಲ. ಗಣಪತಿಯ ರೂಪವೇ ನಮಗೆ ಅನೇಕ ಸಂದೇಶವನ್ನು ಕಲಿಸುತ್ತವೆ. ದೊಡ್ಡ ತಲೆ ಅಂದರೆ ಹೆಚ್ಚಾಗಿ ಯೋಚಿಸು, ದೊಡ್ಡ ಕಿವಿಗಳು ಹೆಚ್ಚು ಕೇಳು, ಚಿಕ್ಕ ಬಾಯಿ ಕಡಿಮೆ ಮಾತನಾಡು, ಸಣ್ಣ ಕಣ್ಣುಗಳು ಏಕಾಗ್ರತೆಯಿಂದ ನೋಡು, ದೊಡ್ಡ ಹೊಟ್ಟೆ ಜೀವನದ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಜೀರ್ಣಿಸಿಕೊಳ್ಳಲು ಕಲಿ. ಹೀಗಾಗಿ ಗಣಪತಿಯ ಆರಾಧನೆ ಒಂದು ಕೇವಲ ದೇವರ ಆರಾಧನೆಯಲ್ಲ, ಉತ್ತಮ ಜೀವನ ಮೌಲ್ಯಗಳ ಆರಾಧನೆಯೂ ಹೌದು. ಹಿಂದಿನ ಕಾಲದಲ್ಲಿ ಗಣೇಶ ಚತುರ್ಥಿಯನ್ನು ಮುಖ್ಯವಾಗಿ ಕುಟುಂಬಗಳು ತಮ್ಮ ಮನೆಗಳಲ್ಲಿ ಆಚರಿಸುತ್ತಿದ್ದವು. ಮನೆಯಲ್ಲೊಂದು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಮೋದಕ, ಕಡಬು ಮುಂತಾದ ನೈವೇದ್ಯಗಳನ್ನು ಅರ್ಪಿಸಿ ಕೆಲವು ದಿನಗಳ ನಂತರ ವಿಸರ್ಜನೆ ಮಾಡುವುದು ನಮ್ಮ ಸಂಪ್ರದಾಯ. ಆದರೆ ಕಾಲಕ್ರಮೇಣ ಗಣೇಶೋತ್ಸವವು ಮನೆಯ ಹಬ್ಬದಿಂದ ಸಾರ್ವಜನಿಕ ಹಬ್ಬವಾಗಿ ರೂಪುಗೊಂಡಿತು. ಇಲ್ಲಿ ನಾವು ಭಾರತದ ಇತಿಹಾಸದ ಒಂದು ಮಹತ್ವದ ಅಧ್ಯಯನವನ್ನು ನೆನಪಿಸಿಕೊಳ್ಳಬೇಕು. 19ನೇ ಶತಮಾನದ ಅಂತ್ಯದ ವೇಳೆಗೆ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಸಮಯದಲ್ಲಿ ಭಾರತೀಯರು ಒಟ್ಟಾಗಿ ಸೇರಿ ಸಭೆ ನಡೆಸುವುದು, ಸಾರ್ವಜನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸಂಘಟಿಸುವುದು ಸುಲಭವಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವ ಪರಂಪರೆಗೆ ಹೊಸ ರೂಪ ನೀಡಿದರು. ಸುಮಾರು 1893ರ ವೇಳೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಜನರು ಒಂದೆಡೆ ಸೇರಿಸುವ ಸಾಮಾಜಿಕ ವೇದಿಕೆಯಾಗಿ ಪ್ರೋತ್ಸಾಹಿಸಲಾಯಿತು. ಇದು ಕೇವಲ ಪೂಜೆ ಮತ್ತು ಆಚರಣೆಯ ಹಬ್ಬವಾಗಿರಲಿಲ್ಲ, ಗಣೇಶೋತ್ಸವದ ಮೂಲಕ ಜನರು ಒಂದೆಡೆ ಸೇರಿದರು. ಅಲ್ಲಿ ದೇಶಭಕ್ತಿ, ಸ್ವರಾಜ್ಯ, ಸಾಮಾಜಿಕ ಸುಧಾರಣೆ ಮತ್ತು ರಾಷ್ಟ್ರೀಯ ಏಕತೆಯ ಕುರಿತು ಚರ್ಚೆಗಳು ನಡೆಯತೊಡಗಿದವು. ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದರೆ ಭಾರತೀಯರು ಮೊದಲು ಒಗ್ಗಟ್ಟಾಗಬೇಕು ಎಂಬ ಸಂದೇಶವನ್ನು ಈ ಸಾರ್ವಜನಿಕ ಗಣೇಶೋತ್ಸವಗಳು ಬಲಪಡಿಸಿದವು. ಅಂದರೆ ಒಂದು ಚಿಕ್ಕ ಮಣ್ಣಿನ ಗಣಪತಿಯ ಮೂರ್ತಿ ಸಾವಿರಾರು ಜನರನ್ನು ಒಂದೇ ವೇದಿಕೆಯಲ್ಲಿ ನಿಲ್ಲಿಸುವ ಶಕ್ತಿಯಾಗಿ ಮಾರ್ಪಟ್ಟಿತು. ಇದೇ ಗಣೇಶೋತ್ಸವದ ಅತ್ಯಂತ ಸುಂದರವಾದ ಇತಿಹಾಸಗಳಲ್ಲಿ ಒಂದು. ಗಣೇಶೋತ್ಸವ ಒಂದು ಧರ್ಮದ ಹಬ್ಬವೇ? ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕು. ಗಣೇಶೋತ್ಸವವನ್ನು ನಾವು ಒಂದು ಧಾರ್ಮಿಕ ಹಬ್ಬವಾಗಿ ಆಚರಿಸುತ್ತೇವೆ, ಆದರೆ ಅದರ ಸಾಮಾಜಿಕ ಸ್ವರೂಪವನ್ನು ನೋಡಿದರೆ ಇದು ಜನರನ್ನು ಒಟ್ಟಿಗೆ ಸೇರಿಸುವ ಹಬ್ಬವೂ ಹೌದು. ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಒಮ್ಮೆ ಒಂದು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆಯನ್ನು ಕೇಳಿದ್ನಂತೆ, ಅಪ್ಪ, ಗಣಪತಿ ಯಾರ ಮನೆ ದೇವ್ರು? ತಂದೆ ಹೇಳ್ದ, ನಮ್ಮನೆ ದೇವ್ರು. ಹುಡುಗ ಮತ್ತೆ ಕೇಳ್ದ, ಹಾಗಾದ್ರೆ ಪಕ್ಕದ ಮನೆ ಅಂಕಲ್ ಕೂಡ ಗಣಪತಿನ ಯಾಕೆ ಪೂಜೆ ಮಾಡ್ತಾರೆ? ತಂದೆ ನಗುತ್ತಾ ಹೇಳ್ದ, ಗಣಪತಿ ನಮ್ಮ ಮನೆ ದೇವ್ರು, ಅವ್ರ ಮನೆ ದೇವ್ರು, ಅಷ್ಟೇ ಅಲ್ಲ ಎಲ್ಲರ ದೇವ್ರು. ಅದನ್ನ ಕೇಳಿದ ಹುಡುಗ ಸ್ವಲ್ಪ ಯೋಚಿಸಿ ಹೇಳ್ದ, ಹಾಗಾದ್ರೆ ಗಣಪತಿ ನಮ್ಮ ಮನೆ, ನಿಮ್ಮ ಮನೆ ಅಂತ ಬೇರೆ ಬೇರೆ ಇಲ್ಲ ಅಲ್ವಾ? ಎಲ್ಲರ ಮನೆಗೂ ಒಂದೇ ಅಲ್ವಾ? ಬಹುಶಃ ಇದೇ ಪ್ರಶ್ನೆಯಲ್ಲಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅತ್ಯಂತ ಸುಂದರವಾದ ಸಂದೇಶ. ಇಡೀ ಜಗತ್ತನ್ನೇ ಒಂದು ಕುಟುಂಬದಂತೆ ನೋಡುವ ಭಾವನೆ, ಇದೇ ನಮ್ಮ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಪರಿಕಲ್ಪನೆ ವಸುದೈವ ಕುಟುಂಬಕಂ. ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ. ನಮ್ಮ ದೇಶದ ವೈವಿಧ್ಯತೆಯಲ್ಲಿರುವ ಏಕತೆಯನ್ನು ಗಣೇಶೋತ್ಸವದ ಸಂಭ್ರಮದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಎಂದರೆ ದೊಡ್ಡ ಸಾರ್ವಜನಿಕ ಮಂಟಪಗಳು, ಅದ್ಧೂರಿ ಅಲಂಕಾರಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ, ಕಡುಬು, ಮೋದಕ, ಪೂಜೆ, ಭಜನೆಗಳು ಮತ್ತು ವಿಸರ್ಜನೆಯ ಸಂಭ್ರಮ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಗಣೇಶೋತ್ಸವ ಬಹಳ ವೈಭವದಿಂದ ನಡೆಯುತ್ತಿದೆ. ತಮಿಳುನಾಡಿನಲ್ಲಿ ವಿನಾಯಕ ಚತುರ್ಥಿ, ಕೇರಳದಲ್ಲಿ ಗಣಪತಿ ಪೂಜೆ, ಪಶ್ಚಿಮ ಬಂಗಾಳದಿಂದ ದೆಹಲಿಯವರೆಗೂ, ಗುಜರಾತ್ನಿಂದ ಉತ್ತರ ಪ್ರದೇಶದವರೆಗೂ ಭಾರತದ ವಿವಿಧ ಭಾಗಗಳಲ್ಲಿ ಗಣೇಶನನ್ನು ವಿಭಿನ್ನ ರೀತಿಯಲ್ಲಿ ಆರಾಧಿಸಲಾಗುತ್ತದೆ. ಭಾಷೆಗಳು ಬೇರೆ, ಆಹಾರ ಪದ್ಧತಿಗಳೂ ಬೇರೆ, ಉಡುಗೆ ತೊಡುಗೆಗಳೂ ಬೇರೆ, ಆಚರಣೆಗಳೂ ಬೇರೆ, ಆದರೆ ಗಣಪತಿಯ ಮುಂದೆ ನಿಂತಾಗ ಭಕ್ತಿ ಮಾತ್ರ ಒಂದೇ. ಇದೇ ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆಯ ಸೌಂದರ್ಯ. ಗಣೇಶೋತ್ಸವ ನಮಗೆ ಹೇಳುವುದೇ, ಗಡಿಗಳನ್ನು ನಾವು ನಿರ್ಮಿಸುತ್ತೇವೆ, ಆದರೆ ಹೃದಯಗಳಿಗೆ ಗಡಿಗಳಿಲ್ಲ. ಇಂದು ನಾವು ಗಣೇಶೋತ್ಸವವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಿದ್ದೇವೆ. ಮಂಟಪಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆಗಳು, ಸಂಗೀತ, ನೃತ್ಯ, ಮಕ್ಕಳಿಗಾಗಿ ಸ್ಪರ್ಧೆಗಳು, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣೆ ಶಿಬಿರಗಳು, ಅನ್ನದಾನ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮಗಳು, ಹೀಗೆ ನೋಡಿದರೆ ಗಣೇಶೋತ್ಸವ ಇಂದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಸಮಾಜವನ್ನು ಒಟ್ಟಿಗೆ ಸೇರಿಸುವ ಒಂದು ದೊಡ್ಡ ವೇದಿಕೆಯಾಗಿದೆ. ಒಂದು ಊರಿನಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ವಾಸಿಸುವ ಜನರು, ಬೇರೆ ಬೇರೆ ವೃತ್ತಿಯವರು, ಬೇರೆ ಬೇರೆ ವಯಸ್ಸಿನವರು ಎಲ್ಲರೂ ಗಣೇಶೋತ್ಸವದ ಸಂಭ್ರಮದಲ್ಲಿ ಒಂದಾಗಿ ಕೆಲಸ ಮಾಡುತ್ತಾರೆ. ಒಬ್ಬರು ಅಲಂಕಾರ ಮಾಡುತ್ತಾರೆ, ಇನ್ನೊಬ್ಬರು ಪ್ರಸಾದದ ವ್ಯವಸ್ಥೆ ಮಾಡುತ್ತಾರೆ, ಮತ್ತೊಬ್ಬರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಮಕ್ಕಳು ನೃತ್ಯ ಮಾಡುತ್ತಾರೆ, ಯುವಕರು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ, ಹಿರಿಯರು ಪೂಜೆ ಮಾಡುತ್ತಾರೆ. ಹೀಗೆ ಒಬ್ಬರ ಸಹಕಾರವಿಲ್ಲದೆ ಮತ್ತೊಬ್ಬರ ಆಚರಣೆ ಪೂರ್ಣವಾಗುವುದಿಲ್ಲ. ಇದೇ ಹಬ್ಬದ ನಿಜವಾದ ಸೌಂದರ್ಯ. ಆದರೆ ಇಂದು ನಮಗೆ ಒಂದು ಜವಾಬ್ದಾರಿಯೂ ಇದೆ. ಗಣೇಶೋತ್ಸವದ ಸಂಭ್ರಮ ಹೆಚ್ಚಾಗುತ್ತಿರುವಂತೆಯೇ ಅದರೊಂದಿಗೆ ನಮ್ಮ ಜವಾಬ್ದಾರಿಯೂ ಹೆಚ್ಚಾಗಬೇಕು. ನಾವು ನಮ್ಮ ಹಬ್ಬವನ್ನು ಆಚರಿಸುವಾಗ ಪ್ರಕೃತಿಯನ್ನು ಮರೆಯಬಾರದು. ಮಣ್ಣಿನ ಗಣಪತಿಯನ್ನು ಬಳಸುವುದು, ನೈಸರ್ಗಿಕ ಬಣ್ಣಗಳನ್ನು ಬಳಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರಿನ ಮಾಲಿನ್ಯವನ್ನು ತಪ್ಪಿಸುವುದು, ಇವೆಲ್ಲವೂ ನಮ್ಮ ಪರಿಸರದ ಮೇಲಿನ ಕರ್ತವ್ಯ. ಏಕೆಂದರೆ ಗಣಪತಿಯೇ ಪ್ರಕೃತಿಯ ಒಂದು ಭಾಗ. ಮಣ್ಣಿನಿಂದ ಬಂದ ಗಣಪತಿ ಮತ್ತೆ ಮಣ್ಣಿನಲ್ಲಿಯೇ ಲೀನವಾಗುತ್ತಾನೆ. ಇದು ಕೇವಲ ವಿಸರ್ಜನೆಯ ಸಂಪ್ರದಾಯವಲ್ಲ, ಇದು ಪ್ರಕೃತಿಯ ಒಂದು ದೊಡ್ಡ ಪಾಠ. ನಾವು ಪ್ರಕೃತಿಯಿಂದ ಬಂದವರು, ಕೊನೆಗೆ ಪ್ರಕೃತಿಯಲ್ಲಿಯೇ ಲೀನವಾಗುವವರು. ಹಾಗಾಗಿ ಗಣೇಶೋತ್ಸವವು ನಮಗೆ ಭಕ್ತಿಯ ಜೊತೆಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನೂ ಕಲಿಸಬೇಕು. ನಾವು ಏಕೆ ಇನ್ನೂ ಗಣೇಶೋತ್ಸವವನ್ನು ಆಚರಿಸುತ್ತೇವೆ? ಕೆಲವೊಮ್ಮೆ ನಾವು ಯೋಚಿಸಬಹುದು, ಇಷ್ಟು ವರ್ಷಗಳ ಹಿಂದೆ ಆರಂಭವಾದ ಆಚರಣೆಯನ್ನು ನಾವು ಇಂದಿಗೂ ಯಾಕೆ ಮುಂದುವರಿಸಬೇಕು? ಉತ್ತರ ತುಂಬಾ ಸರಳ. ಏಕೆಂದರೆ ಕೆಲವು ಆಚರಣೆಗಳು ಕೇವಲ ಹಳೆಯವುಗಳಲ್ಲ, ಅವು ನಮ್ಮನ್ನು ನಮ್ಮ ಬೇರುಗಳಿಗೆ ಜೋಡಿಸುತ್ತವೆ. ನಮ್ಮ ಅಜ್ಜ ಅಜ್ಜಿಯರು ಆಚರಿಸಿದ ಹಬ್ಬವನ್ನು ನಮ್ಮ ತಂದೆ ತಾಯಿಗಳು ಆಚರಿಸಿದರು, ಇಂದು ನಾವು ಆಚರಿಸುತ್ತಿದ್ದೇವೆ, ನಾಳೆ ನಮ್ಮ ಮಕ್ಕಳು ಆಚರಿಸುತ್ತಾರೆ. ಹೀಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮೌಲ್ಯಗಳು ಸಾಗುತ್ತವೆ. ನಾವು ಗಣಪತಿಯನ್ನು ಮನೆಗೆ ತರುವುದರ ಜೊತೆಗೆ ನಮ್ಮ ಬಾಲ್ಯದ ನೆನಪುಗಳನ್ನೂ ಮನೆಗೆ ತರುತ್ತೇವೆ. ಅಮ್ಮ ಮಾಡುವ ಕಡುಬಿನ ಸುವಾಸನೆ, ಮನೆಯಲ್ಲಿ ಪೂಜೆಯ ಸಂಭ್ರಮ, ಹೊಸ ಬಟ್ಟೆ, ಮಕ್ಕಳ ನಗು, ಸ್ನೇಹಿತರ ಜೊತೆಗಿನ ಸಂಭ್ರಮ, ಮೆರವಣಿಗೆಯ ಸದ್ದು, ಗಣಪತಿ ಬಪ್ಪಾ ಮೋರ್ಯ ಎಂಬ ಘೋಷಣೆ, ಇವೆಲ್ಲವೂ ಸೇರಿ ಗಣೇಶೋತ್ಸವವನ್ನು ಕೇವಲ ಒಂದು ದಿನದ ಹಬ್ಬವಾಗಿರದೆ ನಮ್ಮ ಜೀವನದ ಒಂದು ಭಾವನೆಯಾಗಿ ಮಾಡುತ್ತದೆ. ಗಣೇಶೋತ್ಸವ ನಮಗೆ ಮೂರು ಬಹಳ ಮುಖ್ಯವಾದ ವಿಷಯಗಳನ್ನು ನೆನಪಿಸುತ್ತದೆ. ಮೊದಲನೆಯದು ಜ್ಞಾನ. ಗಣಪತಿ ಬುದ್ಧಿಯ ದೇವರು, ಆದ್ದರಿಂದ ನಾವು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಎರಡನೆಯದು ಏಕತೆ. ಒಬ್ಬರಾಗಿ ನಾವು ಆಚರಿಸಬಹುದು, ಆದರೆ ಒಟ್ಟಾಗಿ ಆಚರಿಸಿದಾಗ ಅದರ ಸಂಭ್ರಮ ಮತ್ತು ಅರ್ಥ ಇನ್ನಷ್ಟು ದೊಡ್ಡದಾಗುತ್ತದೆ. ಮೂರನೆಯದ್ದು ಸೇವೆ. ದೇವರನ್ನು ಪೂಜಿಸುವುದರ ಜೊತೆಗೆ ದೇವರ ಸೃಷ್ಟಿಯಾದ ಮನುಷ್ಯನನ್ನು ಮತ್ತು ಪ್ರಕೃತಿಯನ್ನೂ ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗಾಗಿ ಗಣಪತಿಯನ್ನು ಪೂಜಿಸುವ ಕೈಗಳು ಸಮಾಜಕ್ಕೆ ಸಹಾಯ ಮಾಡಲಿ, ಗಣಪತಿಯ ಮುಂದೆ ಬಾಗುವ ತಲೆಗಳು ಒಳ್ಳೆಯ ವಿಚಾರಗಳ ಮುಂದೆ ಬಾಗಲಿ, ಗಣಪತಿಯ ಮಂಟಪದಲ್ಲಿ ಸೇರುವ ಜನರು ಜೀವನದಲ್ಲೂ ಒಬ್ಬರಿಗೊಬ್ಬರು ಬೆಂಬಲವಾಗಲಿ. ಕೊನೆಯದಾಗಿ, ಇಂದು ನಾವು ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ತಂತ್ರಜ್ಞಾನ ಬದಲಾಗಿದೆ, ಜೀವನ ಶೈಲಿಯೂ ಬದಲಾಗಿದೆ, ನಮ್ಮ ಸುತ್ತಲಿನ ಪ್ರಪಂಚವೇ ಬದಲಾಗಿದೆ. ಆದರೆ ಕೆಲವು ಮೌಲ್ಯಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಜ್ಞಾನ, ಏಕತೆ, ಸಹಬಾಳ್ವೆ, ಸೇವೆ ಮತ್ತು ಪ್ರಕೃತಿಯ ಮೇಲಿನ ಗೌರವ, ಇವುಗಳನ್ನೇ ಗಣೇಶೋತ್ಸವ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತದೆ. ಸುಮಾರು ಶತಮಾನಗಳ ಹಿಂದೆ ಒಂದು ಹಬ್ಬವು ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಯಿತು. ಇಂದು ಅದೇ ಹಬ್ಬ ನಮ್ಮನ್ನು ಮತ್ತೆ ಒಂದಾಗಿಸುತ್ತಿದೆ. ಆದರೆ ಈ ಬಾರಿ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಸಮಾಜದ ಸೌಹಾರ್ದಕ್ಕಾಗಿ. ಅಂದು ಗಣೇಶೋತ್ಸವ ಜನರನ್ನು ಬ್ರಿಟಿಷರ ವಿರುದ್ಧ ಒಗ್ಗೂಡಿಸಿತು. ಇಂದು ಗಣೇಶೋತ್ಸವ ನಮ್ಮನ್ನು ಭೇದಾಭಾವ, ಅಸಹಿಷ್ಣುತೆ, ಪರಿಸರ ಹಾನಿ ಮತ್ತು ಸಾಮಾಜಿಕ ಅಂತರಗಳ ವಿರುದ್ಧ ಒಗ್ಗೂಡಿಸಲಿ. ಅಂದು ಅವರು ಆರಂಭಿಸಿದ ಪರಂಪರೆಯನ್ನು ಇಂದು ನಾವು ಮುಂದುವರಿಸುತ್ತೇವೆ. ಮತ್ತೆ ನಾಳೆ ನಮ್ಮ ನಂತರ ಬರುವ ಪೀಳಿಗೆಗೆ ಅದನ್ನು ಇನ್ನಷ್ಟು ಸುಂದರವಾದ ರೂಪದಲ್ಲಿ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮದು. ಆದ್ದರಿಂದ ಈ ಗಣೇಶ ಚತುರ್ಥಿಯಂದು ನಾವು ಕೇವಲ ಗಣಪತಿಯನ್ನು ಮನೆಗೆ ತರದೆ ಜ್ಞಾನವನ್ನೂ ತರೋಣ, ಸೌಹಾರ್ದವನ್ನೂ ತರೋಣ, ಏಕತೆಯನ್ನು ತರೋಣ, ಸೇವೆಯ ಮನೋಭಾವವನ್ನೂ ತರೋಣ ಮತ್ತು ನಮ್ಮ ಪ್ರಕೃತಿಯನ್ನು ಕಾಪಾಡುವ ಸಂಕಲ್ಪವನ್ನೂ ಮಾಡೋಣ. ಏಕೆಂದರೆ ಗಣೇಶೋತ್ಸವದ ನಿಜವಾದ ಅರ್ಥ ಗಣಪತಿಯನ್ನು ಮೂರ್ತಿಯಲ್ಲಿ ನೋಡುವುದಲ್ಲ, ಗಣಪತಿ ಕಲಿಸುವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಗಣಪತಿಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ಚೌತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸುಂದರವಾದ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
0: ಇದುವರೆಗೂ ಕೇಳಿದ್ರಿ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಯೋಗ್ಯ ಸುಧಾಕರ್ ಶೆಟ್ಟಿ ಅವರು ಗಣೇಶೋತ್ಸವದ ಮಹತ್ವದ ಕುರಿತು ಮಾಹಿತಿ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಬಂದೇ ಬಂದೇ ನಾ ಬಂದೆ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ತಗೊಂಡು ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡುವೆ ನಾನು, ಬಹಳ ಮುಖ್ಯವಾದ ವಿಷಯ ಅದಾಗಿರುತ್ತೆ. ಏನೋ ಹೇಳೋಕ್ಕಿಂತ ಮುಂಚೆ ಈ ನಮ್ಮ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ಒಂದು ಟ್ರೆಡಿಷನ್, ಎಸ್ ಸಂಸ್ಕೃತಿ ಏನೈತ್ರಿಪ್ಪ, ಒಂದು ಗೀತೆ ಆ ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ಮೇನು ಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯಾ, ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

ಹಿಟ್ಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ನೆಮ್ಮದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಏನಪ್ಪ ಏನೋ ಮುಗ್ಧತೆ. ಸೊ ಸ್ನೇಹಿತರೆ, ಈ ಮುಗ್ಧತೆ ಇವತ್ತಿನ ಕಾರ್ಯಕ್ರಮದ ವಿಷಯ. ಮಂಜುನಾಥ, ದೊಡ್ಡವರಾಗೇವಪ್ಪ, ನಮ್ಮಲ್ಲಿ ಎಲ್ಲಿ ಮುಗ್ಧತೆ ಎಕ್ಸ್ಪೆಕ್ಟ್ ಮಾಡ್ತೀಯ? ಇದೇ ನೋಡ್ರಿ ನಾವು ಮಾಡಿರುವ ತಪ್ಪು. ಆತ್ಮೀಯ ಸ್ನೇಹಿತರೆ, ದೇವರ ರೂಪ ಮಕ್ಕಳು ನಾವು. ಯಾಕ್ರಿಪ್ಪ, ನಾವು ಮಕ್ಕಳಾಗಿದ್ವಿ, ನಾವು ದೇವರ ರೂಪ ಅಂತ ಇದ್ವಿ, ಈಗ ರಾಕ್ಷಸರಾಗಿವೇನ್ರಿ ಆತ್ಮೀಯರೇ? ದೇವರ ರೂಪ ಮಕ್ಕಳು, ಮಕ್ಕಳು ಅಂದರೆ ದೇವರ ರೂಪ ಅಂತ ಹೇಳೋರಿಗೆ ಆ ಕಾರಣ ಏನು ಗೊತ್ತಾ? ಮುಗ್ಧತೆ. ಅವರಲ್ಲಿರೋ ಮುಗ್ಧತೆನೇ ರೀ ಸ್ನೇಹಿತರೆ ಅವರಿಗೆ ಆ ರೀತಿ ಇಟ್ಟಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮುಗ್ಧತೆನೇ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಆ ಮುಗ್ಧತೆ ಬರೀ ಮಕ್ಕಳಲ್ಲೆಲ್ಲ, ನಮ್ಮಲ್ಲಿಯೂ ಇರಬೇಕು. ನಾನು ಇದನ್ನು ನೋಟಿಸ್ ಮಾಡಿದೆ ಬಹಳ ದೊಡ್ಡ ವ್ಯಕ್ತಿಗಳ ಇಂಟರ್ವ್ಯೂ ನೋಡುವಾಗ. ನಡೀರಿ ಸ್ನೇಹಿತರೆ, ಅದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡೋಣ. ವಿಷಯ ಗೊತ್ತಾಯ್ತಲ್ಲ, ಮುಗ್ಧತೆ. ಸೊ ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವಿನೋದ್ವನಿ 90.4 FM, ಇದು KLE ಕನಸು ಬಾಳೆ ಕಾವ್ಯ, ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಆಶೀರ್ವಾದ್ ಜ್ಯುವೆಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಆತ್ಮೀಯ ಸ್ನೇಹಿತರೆ, ಮಕ್ಕಳಲ್ಲಿ ಮಾತ್ರ ಅಲ್ಲ ನಮ್ಮಲ್ಲಿ ಇರಬೇಕು ಮುಗ್ಧತೆ. ಸು ಸ್ನೇಹಿತರೆ, ಬಹಳ ದೊಡ್ಡ ವ್ಯಕ್ತಿಗಳ ನಾನು ಸಂದರ್ಶನವನ್ನು ನೋಡುವಾಗ ಅವರಲ್ಲಿ ಒಂದು ಮುಗ್ಧತೆ ಇದೆ, ಆ ಮುಗ್ಧತೆ ಇದೆ ಅಂತಾನೆ, ಆ ಲೆವೆಲ್ಗೆ ಆ ಒಂದು ಯಶಸ್ಸು ಅವ್ರು ನೋಡಿದ್ದಾರೆ. ಸೊ ಸ್ನೇಹಿತರೆ, ಒಬ್ಬರದು ಸಂದರ್ಶನ ನೋಡುವಾಗ ಅವ್ರ ಮುಖದಲ್ಲಿ ಹೇಳಿದ್ರು, ಮುಗ್ಧತೆ ಭಾಳ ಜಲ್ದಿ ಕಳ್ಕೊಂಡ್ವಿ, ಅಲ್ಲೇ ನೋಡ್ರಿ ತಪ್ಪಾಯ್ತು. ಸೊ ಸ್ನೇಹಿತರೆ, ಮುಗ್ಧತೆ ಕಳ್ಕೊಳ್ಳಿಕ್ಕೆ ಈಗಿನ ಕಾಲದಲ್ಲಿ ಆದ್ರೆ ಸುಲಭ. ಈ ಇಂಟರ್ನೆಟ್ನಲ್ಲಿ ನಮಗೆ ಏನು ಬೇಕು ಅದು ಸಿಗುತ್ತೆ, ಏನು ಬೇಡ ಅದು ಸಿಗುತ್ತೆ, ಏನು ಬೇಡ ಅದು ಇನ್ನೂ ಹೆಚ್ಚಾಗಿ ನಿಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ. ಅಲ್ಲಿ ಆಯ್ಕೆ ಮಾಡಿಕೊಳ್ಳೋ ಒಂದು ಶಕ್ತಿ ನಿಮ್ಮ ಕಡೆ ಇದೆ. ಬಟ್ ಆತ್ಮೀಯರೇ, ಮಕ್ಕಳಿಗೆ ಹೆಂಗೆ ಹೇಳುವುದು? ಮಕ್ಕಳಿಗೆ ಏನ್ರಿ ಒಂದು ಮೇಣಬತ್ತಿ ಹಚ್ಚಿದ್ರೂ ಕೈ ಬಿಡ್ತಾರೆ ಅದ್ರಾಗ, ಹಾಂ ಅಗ್ನಿ ನೋಡಿ ಕೈ ಇಡಕ್ಕೆ ಹೋಗ್ತಾರ್ರಿ. ಅಂಥವ್ರ ಆ ಮಕ್ಕಳಿಗೆ ಕೈಯಲ್ಲಿ ಬಂದಿದೆ ಇಂಟರ್ನೆಟ್. ಈ ಇಂಟರ್ನೆಟ್ ಮುಖಾಂತರ ನೋಡಬಾರ್ದನ್ನ ಅವರು ನೋಡಿ ಮುಗ್ಧತೆ ಕಳ್ಕೊತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಇದು ವೇದ ಧ್ವನಿ 90.4 FM KLE ಕನಸು ಒಂದಿಗಿನ ಸ್ಪೆಷಲ್ ಕಾರ್ಯಕ್ರಮ.

ಗೀತೆಯನ್ನ ಕೇಳಿದ್ರ ಎಂಜಾಯ್ ಮಾಡಿದ್ರ. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮುಗ್ಧತೆ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಡೀರಿ ಸ್ನೇಹಿತರೆ, ಮುಗ್ಧತೆಯಲ್ಲಿ ಮಕ್ಕಳಲ್ಲಿ ಮಾತ್ರ ಅಲ್ಲ ನಮ್ಮಲ್ಲಿಯೂ ಇರಬೇಕು. ಈಗ ನಮ್ಮಲ್ಲಿ ಮುಗ್ಧತೆ ಹೇಗೆ ತಗೊಂಡು ಬರಬಹುದು? ಸಿಂಪಲ್, ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳನ್ನ ನೋಡಿದ ಕೂಡಲೇ ಸ್ಟ್ರಿಕ್ಟ್ ಆಗಾಕ್ ಹೋಗ್ಬೇಡಿ. ಬಹಳಷ್ಟು ಹಿರಿಯರು ಇರ್ತಾರೆ, ಮಕ್ಕಳಿಗೆ ನೋಡಿದ್ರೆ ಏನೇ ಕಾರಣ ಇಲ್ಲದೇನು ಅವ್ರಿಗೆ ಒಪ್ಕೊಂಡು ಯಾಕ ಏನ್ ನಡ್ಸಿ ಅಂತ ಹೇಳಕ್ ಚಾಲು. ಸ್ನೇಹಿತರೆ, ಜೀವನದಲ್ಲಿ ಹಂಗೋ ಬಹಳಷ್ಟು ಕಷ್ಟ, ಹಂಗೋ ಬಹಳಷ್ಟು ಕಿರಿಕಿರಿ ಐತಿ. ಮಕ್ಕಳಿಗೆ ನೋಡಿದಾಗ ಮಕ್ಕಳಲ್ಲಿ ಮಕ್ಕಳಾಗಿ ಮಕ್ಕಳಿಗೆ ನೀವು ಕಲ್ಸ್ಲಿಕ್ಕೆ ಹೋಗ್ಬೇಡಿಕೆ ಕೊಂಡ್ರಲ್ಲಿ ಮಕ್ಳು ಯಾಕೆ ಹಂಗಿದ್ದಾರೆ ಕಾಮಿಡಿ. ಈಗ ನೋಡಿ, ನೀವು ಯಾವುದೋ ಒಂದು ಮದುವೆಗೆ ಹೋದ್ರೆ ಇಲ್ಲೇ ಅಲ್ಲೇ ಓಡ್ತಿರ್ತಾರೆ, ಕಾರಣ ಇಲ್ಲೇ ಖುಷಿಯಾಗಿರ್ತಾರೆ, ಅವರೇ ಮಕ್ಕಳು. ಅದು ಈಗ ಕಮ್ಮಿ ಆಗಿದೆ, ಯಾಕಂದ್ರೆ ಇಲ್ಲೇ ಅಲ್ಲಿ ಓಡೋರ ಮಕ್ಕಳು ಮದುವೆಯಾಗ ಮೊಬೈಲ್ ತೊಗೊಂಡು ಒಂದು ಕಡೆ ಕೂತ್ಕೊಂಡು ಬಿಡ್ತಾರೆ ರೀ. ಆಮೇಲೆ ಹಿಂಗೆ ತಿಳ್ಕೊಬೇಡ್ರಿ, ಒಗ್ಗಟ್ಟಿಲ್ಲ, ಒಗ್ಗಟ್ಟಿದೆ. ಇನ್ನೊಬ್ರು ಯಾರು ಬಂದ್ರೂ ಅವ್ರಿಗೆ ಅವ್ರ ಕೈಯಾಗ ಮೊಬೈಲ್ ಅವ್ರ ತಂದೆ ತಾಯಿ ಇದು ಕೊಡಿಸಿ ಅವ್ರು ಹೇಳ್ತಾರೆ ಆನ್ಲೈನ್ ಬಾ ಪಾ ಕನೆಕ್ಟ್ ಮಾಡಿ ಆಟ ಆಡೋಣ ಅಂತ. ಒಂದೊಂದು ಮುಲಿಯಾಗ ಕೂತ್ಕೊಂಡು ಆಡ್ತಾರೆ. ಇಲ್ಲಾಂದ್ರೆ ನನ್ನ ಬಾಲ್ಯದ ದಿನಗಳಲ್ಲಿ ಮದುವೆ ಇರಲಿ, ಯಾವುದೇ ಒಂದು ಸಮಾರಂಭ ಇರಲಿ, ಅಲ್ಲಿ ಒಂದು ಗುಂಪಾಗಿ ಪರಿಚಯ ಇಲ್ದಿದ್ದವ್ರನ್ನೊಂದಿಗೂ ಒಂದು ಒಡನಾಟ ಹೆಚ್ಚಾಗಿ ಗಮ್ಮತ್ತಾಗಿ ಆಟ ಆಡ್ತಿದ್ವಿ ಆತ್ಮೀಯ ಸ್ನೇಹಿತರೆ. ಈಗ ಇದರಲ್ಲಿ ತಪ್ಪು ಮೊಬೈಲ್ದಲ್ಲ, ಮೊಬೈಲ್ ಟೆಕ್ನಾಲಜಿ ಎಲ್ಲ ಕರೆಕ್ಟ್ ಐತಿ, ಅದನ್ನು ಬಳಸೋ ನಮಗೆ ಆ ಅಲೌನ್ಸ್ ಕೊಡೋ ಪಾಲಕರಿಗೆ ಹೇಳ್ತಾ ಇದ್ದಾನೆ. ಎಸ್, ಮುಗ್ಧತೆ ಮಕ್ಕಳು ಜಲ್ದಿ ಕಳ್ಕೊತಾ ಇದ್ದಾರೆ ಆತ್ಮೀಯ ಸ್ನೇಹಿತರು. ಇದು ಹೇಗೆ ಅಂತ ಹೇಳುವೆ, ಇನ್ನೊಂದು ಗೀತೆ ಕೇಳಿ ಮಜಾ ಮಾಡಿ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.

ಫೇವ್ರೇಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮುಗ್ಧತೆ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಬರೇ ಮಕ್ಕಳಲ್ಲಿ ಮಕ್ಕಳನ್ನ ನೋಡಿದ್ರೆ ಸಾಕು ತಮ್ಮಲ್ಲಿರೋ ಆ ಹಳೆ ನೆನಪು ತಾಜಾ ಆಗಿ ನಿಮ್ಮಲ್ಲಿಯೂ ಆ ಮುಗ್ಧತೆ ವಾಪಸ್ ಬರುತ್ತೆ. ನೀವು ಒಂದ್ಸಲ ಆ ಮುಗ್ಧತೆನ ವಾಪಸ್ ತಗೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಜೀವನದಲ್ಲಿ ಎಷ್ಟೋ ಕಷ್ಟಗಳು ನಿಮ್ಮ ಕಷ್ಟಗೆ ಒಂದೇ ಪರಿಹಾರ ಆ ಮಗು ವಾಪಸ್ ತಗೊಂಡು ಬರೋದು. ಮಗು ತಂದ್ರೆ ಮುಖದ ಮೇಲೆ ನಗು ಆಟೋಮೆಟಿಕ್ ಬರುತ್ತೆ. ನನ್ನ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕದ ರಾಜ ರತ್ನ, ಹೆಸರಿ ಸ್ನೇಹಿತರೆ, ಅವ್ರಿಗೆ ನೋಡಿದ್ರೆ ಯಾಕೆ ಖುಷಿ ಪಡ್ತಿದ್ವಿ, ಯಾಕಂದ್ರೆ ಅವರಲ್ಲಿರೋ ಮಗು ಸದಾ ಜೀವಂತ, ಅದು ಅವ್ರ ಮುಖದ ಮೇಲೆ ಕಾಣಿಸ್ತಿತ್ತು. ಆ ಮುಖದ ಮೇಲಿರೋ ನಗು ಮಗು ತರಾನೇ ಇತ್ತು. ಸೊ ಸ್ನೇಹಿತರೆ ವಾಪಸ್ ಬರೋಣ. ಆ ಮದುವೆ ಈ ಒಂದು ಸಮಾರಂಭದಲ್ಲಿ ಮಕ್ಕಳು ಈ ಕಡೆ ಆ ಕಡೆ ಓಡ್ತಿದ್ರು, ಈಗ ಬಹಳ ಕಮ್ಮಿ ಆಗಿದೆ. ಯಾಕಂದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ತಗೊಂಡು ಒಂದ್ ಕಡೆ ಕೂತಿದ್ದಾರೆ. ಇನ್ನೊಂದು, ಮಕ್ಕಳಿಗೆ ವಿನಾಕಾರಣ ಬೈಯವ್ರ ಹಿರಿಯರು ಇರ್ತಾರ, ಅವ್ರ ಜೀವನದಲ್ಲಿಯೂ ಒಂಥರ ಮಬ್ ತರ ಇರ್ತಾರ, ಮಕ್ಕಳಿಗೂ ಮಬ್ ಮಾಡ್ಸಕ್ ನೋಡ್ತಾರ. ಬೇಡ ಸ್ನೇಹಿತರೆ, ಮಕ್ಕಳು ನೀವು ಹೇಳೋದು ಕೇಳೋದಿಲ್ಲ, ಮಕ್ಕಳು ನೀವು ಮಾಡೋದನ್ನ ಗಮನಿಸ್ತಾರೆ, ತಮ್ಮ ಜೀವನದಲ್ಲಿ ಅಳವಡಿಸ್ತಾರೆ. ಸೊ ಸಿಂಪಲ್ ಆಗಿ ಲಿಂಕ್ ಇದೆ, ಮಕ್ಕಳು ನೀವು ಹೇಳೋದು ಕೇಳಬೇಕಂದ್ರೆ ಅವ್ರು ನಿಮ್ಮ ಮಾತಲ್ಲ ನಿಮ್ಮ ವರ್ತನೆ ನೋಡ್ತಾರೆ, ನಿಮ್ಮಲ್ಲಿ ಬದಲಾವಣೆ ತನ್ನಿ ಮಕ್ಕಳು ತಾನಾಗಿ ಫಾಲೋ ಮಾಡ್ತಾರೆ. ಸೊ ಸ್ನೇಹಿತರ ನಡೀರಿ, ಒಂದು ಉತ್ತಮವಾದ ಮಾರ್ಗ ಮಕ್ಕಳ ಕಡೆಯಿಂದ ನೀವು ಹೇಗೆ ಆ ಮುಗ್ಧತೆ ವಾಪಸ್ ತರಬಹುದು ಸಿಂಪಲ್ ಹೇಳ, ಅವ್ರ ಕೈಯಿಂದ ಮೊಬೈಲ್ ಕಸ್ಕೊರಿ. ಮಂಜು ಮನ್ಯಾಗ ಒಂದು ದೊಡ್ಡ ಯುದ್ಧ ಆಗುತ್ತೆ ಹೇಳ್ತಾರೆ, ಇನ್ನೊಂದು ಹಾಡು ಬರ್ತಾ ಇದೆ ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.5 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್. ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಇವತ್ತಿನ ಕಾರ್ಯಕ್ರಮದ ವಿಷಯ ಮುಗ್ಧತೆ. ಸುಸ್ನೇಹಿತನ ನಡೀರಿ, ನಾನು ಬ್ರೇಕ್ ನ ಮುಂಚೆ ಹೇಳಿದೆ, ಮಕ್ಕಳ ಕೈಯಾಗಿದ್ದ ಮೊಬೈಲ್ ಕಸ್ಕುರಿ ಹೋಗಿ ಕಸ್ಕೊಂಡ್ರೆ ಮುಗ್ದ ಹೋಯ್ತು ಉರಿ ಅಂತ ಉರಿತಾರ. ಸೊ ಸ್ನೇಹಿತರೆ ನೋಡಿ, ತಮ್ಮ ಬಾಲ್ಯದ ದಿನಗಳಲ್ಲಿ ಆಟ ಆಡಿರೋ ಆ ಆಟ ಚಪ್ಪಿನೂ ಇರ್ಬೋದು, ಲಗುರಿನೂ ಇರ್ಬೋದು, ಲಪ್ಪಂಡಾವನು ಇರ್ಬೋದು, ಅದನ್ನ ಅವರಿಗೆ ಪರಿಚಯಿಸಿ ಏನಾಗಿದೆ ಗೊತ್ತಾ, ಈ ನಮ್ಮ ಬಾಲ್ಯದ ಆಟಗಳು ಎಲ್ಲ ಆನ್ಲೈನ್ ಆಟಗಳು ಆಗ್ಯಾವ. ನಾನು ಸುಳ್ಳು ಹೇಳ್ತಾ ಇಲ್ಲ, ಚಪ್ಪಿ ಕೂಡ ಆನ್ಲೈನ್ ಆಗಿರ್ಬೋದು, ಈಗ ಲಪ್ಪಂಡಾವ್ ಆನ್ಲೈನ್ ಆಗಿರ್ಬೋದು, ಖೋಖೋ ಆನ್ಲೈನ್ ಆಗಿದೆ, ಕಬಡ್ಡಿ ಆನ್ಲೈನ್ ಆಗಿದೆ. ಸೊ ಸ್ನೇಹಿತರೆ, ಮಕ್ಕಳೊಂದಿಗೆ ಮಕ್ಕಳಾದ್ರೆ ನೀವು ಮನೆಯಲ್ಲಿ ಅವರಿಗೆ ಹೇಳಿ, ಮೊಬೈಲ್ ಒಂದು ಸ್ವಲ್ಪ ದಂಡಿಗಿಡಪ್ಪ, ಒಂದು 10 ನಿಮಿಷ ನಾನು ಮಾತು ಕೇಳು ಅವರೊಂದಿಗೆ, ಅವರಿಗೆ ನಿಮ್ಮ ಹಳೆ ಆಟಗಳನ್ನು ಅದನ್ನ ಪರಿಚಯಿಸಿ. ಸ್ನೇಹಿತರೆ ಹೇಳ್ತೇನೆ, ಸ್ಲೋಲಿ ಸ್ಲೋಲಿ ಸ್ಲೋಲಿ ಅವರು ಆ ಆಟಕ್ಕೆ ಒಳಗೆ, ಯಾಕಂದ್ರೆ ಲಪ್ಪಂಡಾವ ಯಾರಿಗೆ ಇಷ್ಟ ಇಲ್ಲ? ಆತ್ಮೀಯ ಸ್ನೇಹಿತರೆ, ಹುಡುಕ್ಯಾಡೋರಿಗೆ ಇಷ್ಟು ಗಮ್ಮತ್ತು ಬರುತ್ತೆ, ಅಲ್ಲಿ ಯಾರು ಮುಚ್ಕೋತಾರೆ ನೋಡಿ, ಅರೆ ಬಾಪ್ರೆ, ಅದ್ರದ್ದು ಗಮ್ಮತ್ತು ಬೇರೆ ಇರುತ್ತೆ. ಸೊ ಸ್ನೇಹಿತರೆ, ಚಪ್ಪಿ ಇರಲಿ, ಲಗೋರಿ ಇರಲಿ, ಈಗ ನೀವು ಹೇಳ್ತೀರಿ ಅಣ್ಣ ಜಾಗ ಇಲ್ಲಾಂದ್ರೆ ಚಪ್ಪಿ ಆಟ ಆಡ್ಬೋದ್ರೆ ಒಂದು 4-5 ಸ್ಕೋರ್ ಆಡಿ. ಎಸ್, ಇಟ್ಸ್ ಅ ಫನ್ ಲವಿಂಗ್ ಗೇಮ್. ಸೊ ಸ್ನೇಹಿತರೆ, ಹಳೆ ಆಟದಿಂದ ಅವರಿಗೆ ಪರಿಚಯಿಸಿ ನೋಡಿ. ಇದು ಒಂದು ಟಿಪ್ ನಿಮಗೆ. ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಏನು ಧ್ವನಿ, ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ನಿಮ್ಮೊಂದಿಗಿನ ಅನುಮಂಜುನಾಥ್ ಪೈ ಆತ್ಮೀಯ ಸ್ನೇಹಿತರೆ, ಇದರ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತತೆ ಬಗ್ಗೆ ಮಾತನಾಡುತ್ತಿದ್ದೇನೆ. ಬರೀ ಮಕ್ಕಳಲ್ಲಿ ಅಷ್ಟೇ ಅಲ್ಲ, ನಾವು ಕಳ್ಕೊಂಡಿದ್ವಿ, ನಮ್ಮಲ್ಲೂ ಇಲ್ರಿಪ್ಪ. ಆದ್ರೆ ಆ ಮುಗ್ಧತೆ ವಾಪಸ್ ಬರಲಿಕ್ಕೆ ಮಕ್ಕಳೊಂದಿಗೆ ಮಕ್ಕಳಾಗುವುದು ಒಂದು ಮಾರ್ಗ. ಇನ್ನೊಂದು ಉತ್ತಮವಾದ ಮಾರ್ಗ ಏನ್ ಹೇಳ ಸ್ನೇಹಿತರೆ? ಭಕ್ತಿ. ಭಕ್ತಿಯಲ್ಲಿ ನಾವು ಏನ್ ನೋಡ್ತೇವೆ, ನಮಗೆ ಇಷ್ಟವಾದ ದೇವರು, ಆ ದೇವರಲ್ಲಿ ನಾವು ನೋಡ್ತೇವೆ ತಂದೆ ತಾಯಿ, ಆಮೇಲೆ ಮನೆಯಲ್ಲಿರೋ ತಂದೆ ತಾಯಿಯಲ್ಲಿಯೂ ದೇವರು ನೋಡಬೇಕು, ಅಂಡ್ ಇನ್ನು ನಿಮಗೆ ಇಷ್ಟವಾಗದಂತಹ ವ್ಯಕ್ತಿಯಲ್ಲಿಯೂ ದೇವರು ನೋಡಬೇಕು, ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡೋರಲ್ಲಿಯೂ ದೇವರು ನೋಡಬೇಕು. ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ತೇನೆ, ತಾವು ಹೋಗೋ ಧರ್ಮ ಕ್ಷೇತ್ರದಲ್ಲಿ ತೋರಿಸೋ ಭಕ್ತಿ ಇನ್ನೊಬ್ಬರ ವ್ಯಕ್ತಿಯಲ್ಲಿಯೂ ತೋರಿಸಿದ್ರೆ ನಿಮ್ಮ ಒಳಗಿನ ಮುಗ್ಧತೆ ವಾಪಸ್ ಹುಟ್ಟುತ್ತೆ. ಇದು ಸತ್ಯ, ನಿಜ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಸ್ನೇಹಿತರೆ, ಭಕ್ತಿ ಇನ್ನೊಂದು ಉತ್ತಮ ಮಾರ್ಗ. ಈಗ ಭಕ್ತಿ ಚಿಕ್ಕ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅವರ ಇನ್ವಾಲ್ವ್ಮೆಂಟೇ ಭಕ್ತಿ ನೀರಿ ಸ್ನೇಹಿತರೆ. ಎಸ್, ಅವರು ಕಂಪ್ಲೀಟ್ ಇನ್ವಾಲ್ವ್ ಆಗಿರ್ತಾರೆ, ಏನಾದರೂ ಮಾಡ್ತಿರ್ತಾರೆ, ಮೊಬೈಲ್ ಇರಲಿ ಆಟ ಇರಲಿ, ಅವ್ರಿಗೆ ನೀವು ಹಳೆ ಆಟಕ್ಕೆ ಪರಿಚಯಿಸಿ ಅವ್ರು ಕಂಪ್ಲೀಟ್ ಇನ್ವಾಲ್ವ್ ಆಗ್ತಾರೆ. ನೆಕ್ಸ್ಟ್ ಡೇ ಅಂದ್ರೆ ಅವ್ರು ಹೇಳ್ತಾರೆ, ಪಪ್ಪ ಮಮ್ಮಿ ಬನ್ನಿಲ್ಲ ಗೌರಿ ಆಡೋಣ, ಚಪ್ಪಿ ಆಡೋಣ, ಅಲ್ಲಪ್ಪಂಡ ಆಡೋಣ. ಇನ್ವಾಲ್ವ್ಮೆಂಟೇ ಅವ್ರದ್ದು ಭಕ್ತಿ. ಆದರೆ ನಾವು ಹಿರಿಯರು, ನನಗೂ ಗೊತ್ತು, ಜೀವನದಲ್ಲಿ ಎಲ್ಲ ಥರದ ಕಷ್ಟ, ಎಲ್ಲ ಥರದ ಪುಸ್ತಕ ಓದಿದ್ದೇವೆ. ಈಗ ಅದನ್ನು ವಾಪಸ್ ನಾನು ನಿಮಗೆ ಎಷ್ಟೋ ಬಾರಿ ಹೇಳಿದ್ರೆ, ಚಿಕ್ಕ ಸಾಧನೆ ಎಲ್ಲರಲ್ಲಿಯೂ ದೇವರನ್ನು ನೋಡಿ. ನೀವೇನು ಮಾಡ್ತೀರಾ, ನಿಮಗೆ ಇಷ್ಟವಾದ ವ್ಯಕ್ತಿ, ಮನೆಯಲ್ಲಿರೋ ವ್ಯಕ್ತಿ ಒಂದು ತಾಸು ನೋಡ್ಬೋದು, ಅದೇ ಯಾರು ಹೊರಗಿನವ್ರು ಬಂದರು ನಿಮಗೆ ಸಿಟ್ಟು ತರಿಸಿದ್ರು, ಏಮ್ ಮಗನ ಬನ್ನೋ ನನಗೆ ಹೇಳಿದಿ ಅಂತ ಕೋಪ ತೋರಿಸ್ತೀರಿ. ಇಲ್ಲ, ಈ ಎಲ್ಲಕ್ಕೂ ಒಂದು ಕಾರಣ ಇರುತ್ತೆ. ಎಲ್ಲರಲ್ಲಿಯೂ ದೇವರು ನೋಡೋದು ಸುಲಭವಾದ ಸಾಧನೆ ಅಲ್ಲ. ಟ್ರೈ ಮಾಡಿ ನೋಡಿ, ಈ ಒಂದು ಚಿಕ್ಕವಾದ ಅಭ್ಯಾಸ ನಿಮ್ಮ ಜೀವನದಲ್ಲಿ ತಂದರೆ ಮುಗ್ಧತೆ ಕಂಟಿನ್ಯೂ ಬರುತ್ತೆ. ಇದನ್ನು ಟ್ರೈ ಮಾಡಿದವ್ರಿಗೆ ಮಾತ್ರ ಗೊತ್ತು ನಾನು ಏನು ಹೇಳ್ತಾ ಇದ್ದೇನೆ. ಹಾಡನ್ನು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀನಿ ನಾವು ಏನದ್ವಾ ನೀನು 90.4 FM KLE ಕನಸು.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಗ್ಧತೆ ಬಗ್ಗೆ ಇತ್ತು. ಸೊ ಸ್ನೇಹಿತರೆ, ಈ ಮುಗ್ಧತೆ ಯಾಕಪ್ಪ ನಾವು ಕಳ್ಕೊಂಡ್ವಿ? ಸ್ನೇಹಿತರೆ, ಕಳ್ಕೊಂಡಿರೋ ಕಾರಣ ಏನು ಗೊತ್ತಾ? ನಮ್ಮ ಒಳಗಿನ ಮಗುವನ್ನೇ ನಾವು ಸಾಯಿಸ್ಬಿಟ್ಟಿದ್ದೇವೆ. ಬರೀ ಮಕ್ಕಳ ದಿನಾಚರಣೆ ಬಂದಾಗ ನಮ್ಮ ಹಳೆ ನೆನಪುಗಳನ್ನ ತಾಜಾ ಮಾಡೋದು ಬಿಟ್ಟು ಸದಾ ನಿಮ್ಮಲ್ಲಿ ಆ ಮಗುವನ್ನ ಜೀವಂತಾಗಿ ಇಟ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ನನಗೆ ಗೊತ್ತು, ಜವಾಬ್ದಾರಿ ಅನ್ನೋ ಗುಡ್ಡದ ಹಿಂದೆ ನಿಮ್ಮ ಒಳಗಿರೋ ಆ ಮಗು ಅದರ ಹಿಂದೆ ಹೋಗಿ ಲಪಂಡಾವ ಆಡಾಕತ್ತದ್ರಿ. ಅದನ್ನು ತಗೊಂಡ್ಬರೋ ಕೆಲಸ ಮಂಜುನಾಥ್ ಪೈಲೋಟ್, ಟೆನ್ಷನ್ ತಗೋಬೇಡಿ. ಸೊ ಸ್ನೇಹಿತರೆ, ನಡೀರಿ, ಮಕ್ಕಳಿಗೂ ನೀವು ಕಲಿಸಿ ನಿಮ್ಮ ಹಳೆ ಆಟಗಳನ್ನ. ನೀವು ಆಡ್ರಿ ಮಕ್ಕಳೊಂದಿಗೆ ನಿಮ್ಮ ಹಳೆ ಆಟಗಳನ್ನ. ವ್ಯಾಯಾಮ ಮಾಡಲಿಕ್ಕೆ ಸಮಯ ಇಲ್ಲ ಅಂದ್ರೂ ಈ ಆಟಗಳನ್ನ ಆಡಿ ಬೆವರು ಸುರಿಸಿ ಬೆವರೊಂದಿಗೆ ನಿಮ್ಮ ಟೆನ್ಷನ್ಗೂ ಹೊರಗೆ ಹಾಕ್ಬೋದು. ಸಿಂಪಲ್ ಅಲ್ರಿ? 10-15 ನಿಮಿಷ ನೀವು ಅವರೊಂದಿಗೆ ಆಟವನ್ನು ಆಡಿದ್ರೆ ಅವರ ಜೀವನದಲ್ಲಿ ಬದಲಾವಣೆ, ನಿಮ್ಮ ಜೀವನದಲ್ಲಿ ಬದಲಾವಣೆ, ನಿಮ್ಮ ಮನೆಯಲ್ಲಿ ವಾತಾವರಣದ ಬದಲಾವಣೆ ನೀವೇ ನೋಡ್ತೀರಾ, ನಾನಲ್ಲಪ್ಪ. ನಡೀರಿ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ವಿಶೇಷ ಕಾರ್ಯಕ್ರಮ ಅದು ಮುಗ್ಧತೆ ಬಗ್ಗೆ. ಸೊ ಸ್ನೇಹಿತರೆ, ವೈಯಕ್ತಿಕವಾಗಿ ನಾನು ಸ್ವಿಮ್ಮಿಂಗು ಇಲ್ಲಿ ಅಲ್ಲಿ ಹೋಗ್ತಿರುವಾಗ ಚಿಕ್ಕ ಮಕ್ಕಳು ಏನ್ ಮಾತನಾಡ್ತಿರ್ತಾರೆ ಗುಂಪಲ್ಲಿ ಅಂತ ಕೇಳೋ ಆಸೆಯಲ್ಲಿರ್ತೇನೆ. ಯಾಕಂದ್ರೆ ನನಗೂ ಗೊತ್ತಾಗ್ಬೇಕಲ್ರಿ ಎಲ್ಲಿ ಮಠ ಹುಡುಗರು ಜಾಣರಾಗಿದ್ದಾರೆ. ಏಕೆಂದ್ರೆ ನಾರ್ಮಲಿ ಈಗಿನ ಹಿರಿಯರು ಎಲ್ಲರೂ ಹೇಳಿದ್ರೆ ಈಗಿನ ಮಕ್ಕಳು ಬಿಡಪ್ಪ ಮನುಷ್ಯರ ಬಹಳ ಜಾಣರು ನಮ್ಗಿಂತ ಜಾಣರು ಹಂಗಂತ ಹೇಳಿ ಕೈ ತೊಳ್ಕೋಬೇಡ್ರಿ. ಅವರಲ್ಲಿ ಏನ್ ನಡೀತಾ ಇದೆ, ಅವರ ಫ್ರೆಂಡ್ಸ್ ಜೊತೆ ಏನ್ ಮಾತನಾಡ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ. ವೈಯಕ್ತಿಕವಾಗಿ ನಾನು ಒಂದೆರಡು ವಿಷಯಗಳನ್ನ ಕೇಳಿದೆ. ನಾಲ್ಕನೇ ಐದನೇ ಹುಡುಗರ ಮನಸ್ಸಲ್ಲಿ ದ್ವೇಷ ತುಂಬೈತ್ರಿ, ಬೇಡವಾದ ಇಂಟರ್ನೆಟ್ ಪರ್ಸನಾಲಿಟೀಸ್ಗಳನ್ನ ಫಾಲೋ ಮಾಡ್ತಾರ್ರಿ. ಅಲ್ಲಿ ನಾನು ತಿಕ್ಕೊಂಡೆ ನಾಲ್ಕನೇ ಐದನೇ ಹುಡುಗರಿಗೆ ನಾನು ನೋಡೋ ಕಾಂಟೆಂಟ್ ಅವರಿಗೆ ಹೆಂಗೆ ಹೋಗ್ತದೆ, ಇಂಟರ್ನೆಟ್ ಸುಲಭವಾಗಿ ಅವ್ರು ನೋಡ್ತಾರೆ ಅಲ್ಲಿ ಮುಗ್ಧತೆ ಕಳ್ಕೊತಾರೆ. ಸೊ ಸ್ನೇಹಿತರೆ, ಅಲ್ಲಿಂದ ಹುಟ್ಟಿತು ಈ ಒಂದು ವಿಚಾರ. ಸೊ ನಿಮ್ಮ ಮುಂದೆ ಕಾರ್ಯಕ್ರಮವಾಗಿ ತಗೊಂಡು ಬಂದೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನೇ ಅಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿ ಹುಡುಗ ಮಂಜುನಾಥ್ ಪೈ ಹೋಗ್ತಾ ಇದ್ದು ಇಷ್ಟೇ ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ದೇ ಪೈಲ ಏನಾರ ಈ ಬಾಪ ನಂತರ ಕಾಯಪಾದ ನಕ್ಕಿ ಆಗ್ತಾರೆ ಬಾಬಾ ಜೋ ಬಿ ದೇಗ ಮಾ ಬಾಪ್ ಕೂತ್ರ ಜಿಂದಗಿ ಮೇ ವೋ ಖಲಾಸ್. ಗುರು ಹಿರಿಯರು ಹೇಳಿದ್ದಾರೆ ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಹೇಳ್ತಾನೆ ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೇ ಅಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುತ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ಏನು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಗು, ಅನ್ನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಗು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ ಕಡೆ ಈಗಿನ ಕ್ಷಣ? ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಅಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ

ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸಂಗೀತ ಮನರಂಜನೆಯ ಜೊತೆಗೆ ನಮ್ಮ ಜೀವನಕ್ಕೆ ಶಾಂತಿ, ಶಕ್ತಿ ಮತ್ತು ಸ್ಫೂರ್ತಿ ನೀಡುವಂತಹ ಒಂದು ಅಪ್ರತಿಮ ಕಲೆ ಅಂತಾನೆ ಹೇಳಬಹುದು. ಇಂತಹ ಕಲೆಯ ಲೋಕದಲ್ಲಿ ಹಾರ್ಮೋನಿಯಂಗೆ ಹೊಸ ಅಸ್ತಿತ್ವವನ್ನು ಕೊಟ್ಟಿರುವಂತಹ, ಶಾಸ್ತ್ರೀಯ ಸಂಗೀತದ ಪ್ರಪಂಚದಲ್ಲಿ ತಮ್ಮದೇ ಆದ ಗುರುತನ್ನ ಮೂಡಿಸಿರುವಂತಹ ಅತಿಥಿಯೊಬ್ಬರು ಇಂದು ನಮ್ಮ ಜೊತೆಗಿದ್ದಾರೆ. ಹೌದು ಸ್ನೇಹಿತರೆ, ನಾವು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೇವೆ ಹಾರ್ಮೋನಿಯಂ ವಾದ್ಯಕ್ಕೆ ಜೀವ ತುಂಬಿದ ಖ್ಯಾತ ವಿದ್ವಾಂಸರು, ಪ್ರತಿಭಾವಂತ ಗುರುಗಳು, ಸಂಶೋಧಕರು ಹಾಗೂ ಸಂಘಟಕರಾದ ಪಂಡಿತ್ ಡಾಕ್ಟರ್ ರವೀಂದ್ರ ಕಾಟೋಟಿ ಇವರನ್ನ. ಇವರ ಸಂಗೀತಯಾನವು ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಿದ್ದು ಸಾವಿರಾರು ಶ್ರೋತೃಗಳ ಮನಸ್ಸನ್ನ ಸ್ಪರ್ಶಿಸಿದೆ ಅಂತಾನೆ ಹೇಳ್ಬೋದು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ ಅನುಪಮ ಅವರೇ.
0: ಸರ್, ಈಗ ತಮ್ಮ ಒಂದು 8ನೇ ವಯಸ್ಸಿನಲ್ಲಿ ಈ ಒಂದು ಹಾರ್ಮೋನಿಯಂ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀರಾ. ಬಾಲ್ಯದಲ್ಲಿಯೇ ಹಾರ್ಮೋನಿಯಂ ಕಲಿಯೋದಕ್ಕೆ ಪ್ರೇರಣೆ ಏನು? ಬಾಲ್ಯದ ಪರಿಚಯ ಜೊತೆಗೆ ತಂದೆ ತಾಯಿ ಪರಿಚಯವನ್ನು ಮಾಡಿಕೊಡಿ.
1: ಸೊ ನಾನು ಹುಟ್ಟಿ ಬೆಳೆದದ್ದೆಲ್ಲ ಬೆಳಗಾವಿನಾಗ. ನಮ್ಮ ತಂದೆ ಗುರುರಾಜ್ ಹನುಮಂತ ಕಾಟೋಟಿ ಅಂತ, ಅವರು ಬೆಳಗಾವಿನಾಗ ಇದ್ದರು. ಬಾಲ್ಯ ಅವ್ರದೆಲ್ಲ ಹುಟ್ಟಿದ್ದು ಬಾಗಲಕೋಟೆಯವರು. ಕರೆ ನಂತರ ಮುಂದೆ ಬಾಲ್ಯ ಎಲ್ಲ ಬೆಳಗಾವಿನಾಗ ಕಳೆದು ಇಲ್ಲೇ RPD ಕಾಲೇಜ್ನಾಗ ಕಲಿತು ಮುಂದೆ ಅವರು ಬಾಂಬೆಗೆ ಇಂಗ್ಲೀಷ್ ಪ್ರೊಫೆಸರಾಗಿ ಹೋದರು. ಅಂದರೆ ಬೆಳಗಾವಿದ ನಂಟು ನಮಗೆ ನಮ್ಮ ಕುಟುಂಬಕ್ಕೆ ಅದ. ನಾ ಹುಟ್ಟಿ ಬೆಳೆದದ್ದೆಲ್ಲ ಬೆಳಗಾವಿನಾಗ. ನಮ್ಮ ತಾಯಿ ಮಂಜುಳಾ ಕಾಟೋಟಿ ಅಂತ. ನಮ್ಮ ತಂದೆ ತಾಯಿಗೆ ಇಬ್ಬರಿಗೂ ಸಂಗೀತದ ಭಾಳ ಒಲವು. ಅವರಿಗೆ ನಮ್ಮ ತಾಯಿ ಭಾಳ ಚಂದ ಹಾಡದಿಲ್ಲ, ಆಕೆಗೆ ಭಾಳ ಚಂದ ಧ್ವನಿ ಇತ್ತು. ಅವು ಹಳೆಯವೆಲ್ಲ ಲತಾ ಮಂಗೇಶ್ಕರ್ ಹಾಡುಗಳು, ಭಜನೆಗಳು, ದಾಸರ ಪದ, ಅಭಂಗಗಳು, ಸಿನಿಮಾ ಹಾಡುಗಳು ಎಲ್ಲವನ್ನು ಕೇಳ್ಕೊತ ಬೆಳೆದ್ವಿ ನಾವು. ಸೊ ನಮ್ಮ ಹುಟ್ಟಿನಿಂದ ನಮಗೆ ಸ್ವರದ್ದು ಸಂಗೀತದ ಸಂಸ್ಕಾರ ಇದ್ದೇ ಇತ್ತು ಮನೆಯೊಳಗೆ. ತಂದಿಗೂ ಭಾಳ ಸಂಗೀತರು ಭಾಳ ಇದು ಅಂತಂದ್ರೆ, ಅವರೆಲ್ಲ ಟಾಪ್ ಬ್ರಾಸ್ ಆಫ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ಬಡೆ ಗುಲಾಮ್ ಅಲಿ ಖಾನ್ ಹಿಡ್ಕೊಂಡು ಸವಾಯಿ ಗಂಧರ್ವರು, ಆಮೇಲೆ ಅಮೀರ್ ಖಾನ್ ಸಾಹೇಬರು, ಡಿ ವಿ ಪುಲಸ್ಕರ್, ಓಂಕಾರನಾಥ್ ಠಾಕೂರ್ ಅವ್ರನ್ನೆಲ್ಲ ಎದುರಿಗೆ ಕೂತು ಕೇಳಿದವರು. ಅವರು ಭೀಮಸೇನ್ ಜೋಶಿ ಅವ್ರದ್ದೇ ಚಲೋ ಒಂದು ನಂಗೆ ಹೆಸರು ಒಂದು 60-70 ಬೈಠಕ್ಕೆ ಎದುರು ಕೂತು ಕೇಳಿದವರು. ಅವರು ಅಂದರೆ ಚಲೋ, ಅವರು ಅವ್ರ ಪ್ರೈಮ್ ಒಳಗಿದ್ದಂಗಿದ್ರು. ಅವ್ರಿಗೆ ಸಣ್ಣದಿರ್ತಾಗ ಸಂಗೀತ ಕಲಿಬೇಕಂತ ಇಚ್ಛೆ ಆಯಿತು. ಕರೆ ಅವು ಅನಾನುಕೂಲಗಳು ಅವಾಗಿಂದು ಅಷ್ಟು ಸುಲಭ ಇದ್ದಿದ್ದಿಲ್ಲ ಅವಾಗ. ಕರೆ ಅವರು ತಮ್ಮ ಇಚ್ಛಾ ನಮ್ಮ ಮೂಲಕ ವ್ಯಕ್ತ ಮಾಡಿಕೊಂಡ್ರು. ಆಮೇಲೆ ಅವರಿಗೆ ನಮ್ಮ ಗುರುಗಳು ಪಂಡಿತ್ ರಾಮಭೋ ವಿಜಾಪುರಿ ಅವ್ರ ಮೇಲೆ ಭಾಳ ಅಭಿಮಾನ. ಅವರದು ಕಟ್ಟ ಅಭಿಮಾನಿ ಅವರು. ಅವರು ಎಷ್ಟು ಅಭಿಮಾನಿ ಅಂತಂದ್ರೆ, ಅವರು ಬೆಳಗಾವಿನಾಗ ಅವರು ಬೈಠಕ್ ಆಗ್ತಿರಲ್ಲ ನಮ್ಮ ಗುರುಗಳದು, ಎದುರಿಗೆ ಹೋಗಿ ಕೊಡ್ತಿದ್ರು. ಎಷ್ಟು ಎದುರಿಗೆ ಹೋಗಿ ಕೊಡ್ತಿರ್ತಂದ್ರೆ, ಇವ್ರು ಮೊಣಕಾಲಿಗೆ ಅವ್ರು ಭಾತ ಹತ್ತಿತ್ತಂತ. ಹಾರ್ಮೋನಿಯಂ ಭಾತ ಬಿಡಿಸಿದ್ರೆ ಇವರು ಮೊಣಕಾಲಿಗೆ 10 ವರ್ಷ ಎದುರಿಗೆ ಹೋಗಿ ಕೊಡೋಂತ. ಅವ್ರ ಕಡೆಯಿಂದ ಬಯಸ್ಕೊಂಡು ಹಿಂದೆ ಸರಿಬೇಕು ಇವರು. ಸಣ್ಣವ್ರು ಇದ್ರಲ್ಲ, ಸೊ ಅವಾಗಿಂದ ನಮ್ಮ ಗುರುಗಳನ್ನ ಫಾಲೋ ಮಾಡ್ಕೊಂಡಿದ್ರು ಅವರು. ಕಡೆಗೆ ಅವ್ರದ್ದು ಹಠ, ನನ್ನ ಮಕ್ಕಳು ಕಲ್ತ್ರ ವಿಜಾಪುರ ಮಾಸ್ತರ್ ಕಡೆ ಕಲಿಬೇಕಂತೇಳಿ. ಸೊ ನಮ್ಮಣ್ಣ ರಾಘವೇಂದ್ರ ಕಾಟೋಟಿ ಅವ ಕೊಳಲ್ ಕಲಿಯೋಕೆ ಶುರು ಮಾಡ್ದೆ, ನಾನು ಹಾರ್ಮೋನಿಯಂ ಕಲಿಯೋಕೆ ಶುರು ಮಾಡಿದ್ರು.
0: ಸರ್, ಈಗ ತಾವು ಈಗ ಪಂಡಿತ ರಾಮಭಾವ್ ಬಿಜಾಪುರಿ ಅವರ ಬಗ್ಗೆ ಶಿಷ್ಯರಾಗಿರೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಾ. ಆ ಒಂದು ಗುರುವಿನಿಂದ ಹಾರ್ಮೋನಿಯಂ ಕಲಿಯೋದರ ಜೊತೆಗೆ ಏನೆಲ್ಲ ಕಲಿತ್ರಿ ತಾವು ಅಂತ?
1: ಅವರು ನಾವು ಹಾರ್ಮೋನಿಯಂ ಕಲಿತದ ಬರೀ ಒಂದು ಇನ್ಸಿಡೆಂಟಲ್ ಫ್ಯಾಕ್ಟ್ ಅಷ್ಟೇ. ಅವರು ನಮಗೆ ಜೀವನನೇ ಕಲಿಸಿಬಿಟ್ರು. ಯಾಕಂದ್ರೆ ಅವರು ಭಾಳ ನಾನು ಕಂಡಂಥ ಒಂದು ಸಂಗೀತಗಾರ ಪ್ರಪಂಚದೊಳಗೆ ಭಾಳ ಅಪರೂಪದ ವ್ಯಕ್ತಿ ಅವರು. ಅವರು ಸ್ಕ್ರ್ಯಾಚಿಂದ ಬಂದವರು. ಅವ್ರ ಹಿಂದೆ ಏನು ಬ್ಯಾನರ್ ಇಲ್ಲ, ಅವ್ರಿಗೆ ಯಾರು ಗಾಡ್ ಫಾದರ್ ಇಲ್ಲ, ಅಥವಾ ಯಾರ್ದೋ ಹೆಸರು ಹೇಳ್ಕೊಂಡು ಬಂದವರು. ಸ್ವಂತ ಪರಿಶ್ರಮದಿಂದ ಸ್ವಂತ ತಪಶ್ಚರ್ಯ ಮಾಡಿ ಬಂದವರು ಅವರೆಲ್ಲ. ಅವ್ರ ತಂದೆಯೂ ಸಾಹಿತಿ ಆಗಿದ್ದರು. ಕರೆ ಸಂಗೀತದೊಳಗೆ ಅವರೇನು ಸಾಧನೆ ಮಾಡಿದ್ರಲ್ಲ ಅದೆಲ್ಲ ಪೂಲ ಅವ್ರದೇ. ಅವರು ಮತ್ತು ಅವ್ರಿಗೆ ಭಾಳ ದೊಡ್ಡ ದೊಡ್ಡ ಗುರುಗಳು ಅನುಗ್ರಹ ಆಗಿತ್ತು. ಅವ್ರಿಗೆ ರಾಮಕೃಷ್ಣ ಬಾಬಾ ಬಸೆ, ಶಿವರಾಮ್ ಬಾಬಾ ಬಸೆ, ಕಾಗಲ್ಕರ್ ಬುವ, ಉತ್ತರ ಕುರುಬುವ. ಬೆಳಗಾವಿನಾಗ ಅವತ್ತಿನ ಆ ಕಾಲದೊಳಗೆ ಅಂದರೆ 1930-30 ದಶಕದೊಳಗೆ ಎಂಥ ಸಂಗೀತದ ಗ್ರಿ ಕ್ರೀಮಿ ಲೇಯರ್ ಬೆಳಗಾವಿನಾಗಿತ್ತು ಅವಾಗ. ಸೊ ಅಂಥ ವೇಳೆ ಅವ್ರ ಕಡೆಯಿಂದ ಅವರು ದೀಕ್ಷಾ ತೊಗೊಂಡು ಸಂಗೀತದ್ದು. ಆಮೇಲೆ ತಾವು ತಮ್ಮದೊಂದು ಧ್ಯೇಯ ನಾ ಸಂಗೀತದೊಳಗೆ ಏನೋ ಮಾಡಬೇಕಂತ ಅಂದ್ಕೊಂಡು ಮಾಡಿದವರು. ಸೊ ಅವರು ನಮಗೆ ಬರೀ ಸಂಗೀತ ಅಷ್ಟೇ ಕಲಿಸಿಲ್ಲ,

0: ಸಂಗೀತ ಇಟ್ಕೊಂಡು ನಾವು ಒಂದು ಉದಾತ್ತವಾಗಿ ಸಂಗೀತವನ್ನು ಹೆಂಗೆ ಇಟ್ಕೋಬೇಕಾದ್ರು, ಬರೀ ಸಂಗೀತವನ್ನು ವ್ಯವಹಾರಕ್ಕೆ ಸಂಗೀತ ಇಟ್ಕೊಳ್ಳೋದು ಬೇರೆ. ಇವತ್ತು ಹಾಡಿದ್ರೆ ಬಾರಿಸಿದ್ರೆ ರೊಕ್ಕ ಸಿಗ್ತಾರೆ, ಕ್ಲಾಸ್ ಮಾಡಿದರೂ ರೊಕ್ಕ ಸಿಗ್ತಾರೆ, ರೊಕ್ಕ ಕಳಿಸೋದೇನು ಸಂಗೀತವನ್ನೇ ಅಲ್ಲ, ಸಾವಿರ ಹಾದಿರ್ತಾವೆ. ರೀ ಸಂಗೀತದಿಂದ ನೀವು ಜೀವನ ಮಾಡಬೇಕಂದ್ರೆ ನಿಮ್ಮ ನೀವು ಅದಕ್ಕೊಂದು ನಿಮ್ಮ ಗಟ್ಟಿ ವ್ಯಕ್ತಿತ್ವ ಇರಬೇಕು ನಿಮ್ಗೆ. ಆಮೇಲೆ ನಿಮ್ಮೊಳಗಾದ್ರು ಕ್ವಾಲಿಟೀಸು, ಒಬ್ಬ ಸಂಗೀತಗಾರನ ಕ್ವಾಲಿಟಿ ಅಷ್ಟೇ ಅಲ್ಲ, ಒಬ್ಬ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯನಾಗಿ ನಿಮ್ಮ ಇಟ್ಕೊಂಡು ನೀವು ನಿಮ್ಮ ಶಿಷ್ಯರು, ನೀವು ನಿಮ್ಮ ಸಹಕಲಾವಿದರಿರ್ಬೋದು, ನೀವು ನಿಮ್ಮ ಸುತ್ತಲಿನ ಸಮಾಜ ಇರ್ಬೋದು, ಅದಕ್ಕೆ ನೀವು ಎಷ್ಟು ಚೆಂದ ಹೊಂದ್ಕೊಂಡು ಅವರೊಳಗೆ ಸಾಮರಸ್ಯವಾಗಿರ್ಬೇಕಂತ ಸ್ವಂತ ತಾವು ಇದ್ದು ತೋರಿಸಿದ್ರು, ಮತ್ತು ನಮಗೂ ಪ್ರೇರಣೆ ಕೊಟ್ಟರು.
1: ಸರ್, ಇಂಥ ಒಬ್ಬ ಅತಿರಥರ ಒಂದು ಗರಡಿಯಲ್ಲಿ ಪಳಗಿದಂತಹ ತಾವು ಎ ಗ್ರೇಡನ್ನು ಪಡೆದಂತಹ ಮೊದಲ ಹಾರ್ಮೋನಿಯಂ ವಾದಕರು ಕೂಡ ಆಗ್ತೀರಾ. ಆ ಒಂದು ಅಂಶ ಯಾವ ರೀತಿ ಪ್ರೋತ್ಸಾಹ ನೀಡುತ್ತೆ ನಿಮ್ಮ ಈ ಒಂದು ಸಂಗೀತದ ಪಯಣದಲ್ಲಿ?
0: ಅಂದರೆ ಆ್ಯಕ್ಚುಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಹಾರ್ಮೋನಿಯಂ ವಾದಕದ ಕ್ಯಾಟಗರಿ ಒಳಗೆ ನಾನು ಫಸ್ಟ್ ಎ ಗ್ರೇಡ್ ಹಾಡು ಅಂದರೆ ಅದಕ್ಕಿಂತ ಮುಂಚೆನೇತು ಹಾರ್ಮೋನಿಯಂಕ್ಕೆ ಮುಂಚೆ ಗ್ರೇಡೇಷನೇ ಇರಲಿಲ್ಲ, ಅದಕ್ಕಿಂತ ಮುಂಚೆ ಹಾರ್ಮೋನಿಯಮೇ ಇರಲಿಲ್ಲ ಆಕಾಶವಾಣಿ ಒಳಗೆ. ಒಂದು ಚಲೋ ಒಂದು 30-40 ವರ್ಷ ಹಾರ್ಮೋನಿಯಂ ಮೇಲೆ ಬ್ಯಾನ್ ಮಾಡಿದರು. ಅಂಥದ್ದು 70 ಒಂದೆರಡು ವರ್ಷ ಬಿಟ್ಟಿದ್ರು ಅವಾಗ, 72-74 ಅವಾಗ ನಮ್ಮ ಗುರುಗಳು ಒಂದು ನ್ಯಾಷನಲ್ ಪ್ರೋಗ್ರಾಮ್ ಎಲ್ಲ ಬಾರಿಸಿದ್ರು ಅವಾಗ. ನಂತರ ಮತ್ತು 77 ಮತ್ತು ಹಾರ್ಮೋನಿಯಂ ಸೋಲೋ ಸ್ಟಾಪ್ ಆಗಿತ್ತು. ಆಮೇಲೆ 97 ಇಸ್ವಿಯಾಗ ಮತ್ತು ಗ್ರಾಡ್ಯುಯೇಷನ್ ಕೊಟ್ಟರು. ಖರೆ ಅವ್ರು ಬರೀ ಬಿಹಾಯ್ ತನಕ ಅಷ್ಟೇ ಕೊಡ್ತಿದ್ರು, ಆಕಾಶವಾಣಿಗಳು ಬಿಹಾಯ್ ಎ ಟಾಪ್ ಅಂತ 4 ಗ್ರೇಡ್ ಇರ್ತಾವಲ್ಲ, ಬರೀ ಬಿಹಾಯ್ ತನಕ ಕೊಡ್ತಿದ್ರು. ನನಗೆ ಫಸ್ಟ್ ಆಡಿಷನ್ಗೆ ಬಿಹಾಯ್ ಬಂದಿತ್ತು. ಆಮೇಲೆ ಎ ಗ್ರೇಡ್ಗೆ ಸುಮಾರು ಸರ್ತಿ ನಾನು ಪ್ರಯತ್ನ ಮಾಡ್ತಿದ್ದೆ, ಅದು ಅವ್ರದ್ದೇನೋ ಸಂಪ್ರದಾಯ ಏನೋ ಒಟ್ಟು ನಮಗೆ ವಾಪಸ್ ಕಳಿಸ್ಬಿಡ್ತಿದ್ರು ಪ್ರತಿ ಸರ್ತಿ. ಕಡೆಗೆ ಒಬ್ಬರು ಯಾರೋ ಪುಣ್ಯಜೀವಿಗಳು ನಮ್ಮ ಹಾರ್ಮೋನಿಯಂ ಕೇಳಿ ಇವ್ರಿಗೆ ಕೊಡಲಿಕ್ಕೆ ಬೇಕಂಥೇಳಿ 2015 ಇಸ್ವಿಯಾಗ ಕೊಟ್ಟರು. ಅಂದರೆ 1997 2015 ತನಕ ನಮ್ಮ ಪ್ರಯತ್ನ ನಡೆದೇ ನಡೆದಿತ್ತು, ಯಾಕಂದ್ರೆ ನಮಗೊಂದು ಹಠ ನಮ್ಮ ವಾದ್ಯಕ್ಕೆ ಒಂದು ಎಗ್ರೇಡ್ ಬರಬೇಕು ಅಂತ ಹೇಳ್ಕೊಂಡು. ಸೊ 2015 ನನಗೇನು ಬಂತಲ್ಲೋ ಅದು ಆಕಾಶವಾಣಿ ಇತಿಹಾಸದೊಳಗೆ ಹಿಂದೂಸ್ತಾನಿ ಹಾರ್ಮೋನಿಯಂ ಕ್ಯಾಟಗರಿ ಒಳಗೆ ಫಸ್ಟ್ ಎಗ್ರೇಡು. ಅದ್ರ ನಂತರ ಈಗ ಮತ್ತು ಒಂದು 7 ಎಗ್ರೇಡ್ ಬಂತಾವ ಅಂತಾರ. ಈಗ ಲೇಟೆಸ್ಟ್ ಲಾಸ್ಟ್ ಎಗ್ರೇಡ್ ನನ್ನ ಮಗನಿಗೂ ಎಗ್ರೇಡ್ ಬಂತೀಗ. ಮೊನ್ನೆ ಒಂದು 1-2 ಹಿಂದೆ ಅವಂಗೂ ಆಕಾಶವಾಣಿ ಒಳಗೆ ಹಾರ್ಮೋನಿಯಂಗೆ ಎಗ್ರೇಡ್ ಬಂತೀಗ. ಅವನ ಹೆಸರು ತೇಜಸ್, ತೇಜಸ್ ರವೀಂದ್ರ ಕಣ್ಣನ್ ಮಗ. ಆ್ಯಕ್ಚುಲಿ ಅವನ ಆರಂಭದ ಶಿಕ್ಷಣ ನನ್ನ ಗುರುಗಳ ಕಡೆನೇ ಆಯ್ತು, ಗುರುಗಳೇ ಅವನಿಗೆ ಶ್ರೀ ಗಣೇಶ ಮಾಡಿಕೊಟ್ರು. ಈಗ ನನ್ನ ಕಡೆ ಕಲಿತಾನೆ, ಈಗ ಅವನು ಕಾರ್ಯಕ್ರಮ ನಡೆಸ್ತಾನೆ, ಅವನು ಸಂಘಟನೆ ಮಾಡ್ತಾನೆ, ಆಮೇಲೆ ಕ್ಲಾಸಸ್ ಮಾಡ್ತಾನೆ, ಮಗ ವಿದ್ಯಾರ್ಥಿಗಳ ಪಾಠ ಹೇಳ್ಕೊಡ್ತಾನೆ.
1: ಸರ್, ಇನ್ನು ತಾವು ಪಂಡಿತ್ ಭೀಮಸೇನ್ ಜೋಶಿ ಆಗಿರಬಹುದು, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಆಗಿರ್ಬೋದು, ಈ ಥರ ಮುಂತಾದ ದಿಗ್ಗಜ ಗಾಯಕರಿಗೆ ಒಂದು ಹಾರ್ಮೋನಿಯಂ ಸಾಥನ್ನು ನೀಡ್ತೀರಾ, ಆ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಾದರೆ?
0: ಅದು ಅಂತ ಅವರು ದೊಡ್ಡ ಮೇರು ವ್ಯಕ್ತಿತ್ವಗಳು, ಒಂದು ಎವರೆಸ್ಟ್ ಶಿಖರಗಳು ಇದ್ದಂಗೆ ಒಬ್ಬೊಬ್ಬರಿಗಿಂತ ಒಬ್ಬರು. ಅವರು ಅವ್ರ ಎತ್ತರ ಎಷ್ಟಂದ್ರೆ ಸಾಂಗೀತಿಕ ಎತ್ತರ, ವ್ಯಕ್ತಿತ್ವದ ಎತ್ತರ ಅದು. ಖರೆ ತಮ್ಮನ್ನು ತಾವು ಅಷ್ಟು ಎತ್ತರದ ಅವ್ರಂತ ಯಾವತ್ತೂ ತೋರಿಸಿಕೊಡ್ತಿದ್ದಿಲ್ಲ, ಹಾಗೆ ನಡ್ಕೊಳ್ಳುತ್ತಿದ್ದಿಲ್ಲ. ಅವ್ರ ಜೋಡಿ ವೇದಿಕೆ ಮೇಲೆ ಕುಡಿದು ಅವ್ರ ಜೋಡಿ ಇರೋದೇ ಅದು ಒಂದು ದೊಡ್ಡ ಪೂರ್ವಜನ್ಮದ ಸೌಭಾಗ್ಯ ನಮ್ಮದು. ಹಂಗಾಗಿ ಸಾಕಷ್ಟು ಅವ್ರ ಜೊತೆ ನಮಗೆ ಕಚೇರಿ ನಡೆಸಿ, ಅವ್ರ ಜೋಡಿ ಪ್ರವಾಸ ಮಾಡ್ಲಿಕ್ಕೆ ಸಿಕ್ತು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಅವರಿಂದ ಕಲೀಲಿಕ್ಕೆ ಸಿಕ್ತು. ಒಬ್ಬ ಸಂಗೀತಗಾರ ಹೆಂಗೆ ನಡ್ಕೋಬೇಕು, ಸಂಗೀತವನ್ನು ಹೆಂಗೆ ನಡೆಸ್ಕೋಬೇಕು. ಕೆಲವರು ಸಂಗೀತ ಬಂತಂತ ಹೇಳ್ಕೊಳ್ಳಿ ಒಮ್ಮೆಲೆ ತಲೆ ಮೇಲೆ ಇದು ಕಿರೀಟ ಹಾಕ್ಕೊಂಡು ಮೇರಿತಿರ್ತಾರೆ. ಅವರು ಎಷ್ಟು ಡೌನ್ ಟು ಅರ್ಥ, ಎಷ್ಟು ಸಿಂಪಲ್ ಆಗಿದ್ರು, ಹಂಬಲ್ ಆಗಿದ್ರು, ಆಮೇಲೆ ಅಷ್ಟು ದೊಡ್ಡವರಾಗಿದ್ದರು, ನಮ್ಮಂಥ ಸಣ್ಣವ್ರಿಗೆ ಎಷ್ಟು ವಿಶ್ವಾಸದಿಂದ ನಡೆಸ್ಕೋತಿದ್ರು ಅವರು. ಅದನ್ನ ನಾವು ನೋಡ್ಲಿಕ್ಕೆ ಸಿಕ್ತು. ಮತ್ತು ಅವರಿಂದ ಬಹಳ ಸಂಗೀತದ ಪ್ರೇರಣೆ, ಸಂಗೀತದ ಎನರ್ಜಿ ಇರ್ತಲ್ಲ ಅದನ್ನು, ಅದನ್ನು ಶಕ್ತಿ, ಒಂದು ರೇಡಿಯೇಷನ್, ಕಂಟಿನ್ಯೂಸ್ ರೇಡಿಯೇಷನ್ ಆಗ್ತಿರ್ತಾರೆ. ಅವರ ವಲಯದೊಳಗಿದ್ದು ನಮಗೆ ಅದು ಭಾಳ ಸಿಕ್ತು. ನಮ್ಮದು ಆತ್ಮವಿಶ್ವಾಸ ಬೆಳೀತು, ವಿಷಯಗಳು ತಿಳ್ಕೊಳಕ್ಕೆ ಸಿಕ್ತು, ಮತ್ತು ಭಾಳ ಪ್ರಪಂಚ ನೋಡ್ಲಿಕ್ಕೆ ಸಿಕ್ತು. ಸಂಗೀತದ ಪ್ರಪಂಚ ಅಂದರೆ ಹೊರಗಿನ ಪ್ರಪಂಚ ಅಲ್ಲ,

0: ಸರ್, ಇನ್ನು ಸಾರಂಗ, ಸಿತಾರ್, ಗಿಟಾರ್ ಮೊದಲಾದಂತಹ ಒಂದು ಪಾಶ್ಚಾತ್ಯ ಒಂದು ವಾದ್ಯಗಳನ್ನ ಹಾರ್ಮೋನಿಯಂನೊಂದಿಗೆ ಸಂಯೋಜಿಸಿ ಹೊಸ ಒಂದು ಪ್ರಯೋಗಗಳನ್ನ ಮಾಡ್ತೀರಾ, ಅದು ಎಷ್ಟು ಸಂತೃಪ್ತಿಯನ್ನ ತಂದುಕೊಟ್ಟಿದೆ ಅಂತ?
1: ಆದರೆ ಮುಂಚೆ ನಾನು ಒಬ್ಬ ಹಾರ್ಮೋನಿಯಂ ವಾದಕನಾಗಿ ಸಾಕಷ್ಟು ಕಡೆ ಸೋಲೋ ಕಾರ್ಯಕ್ರಮ ನೀಡೇ ನಡೀತಿದ್ದೆ. ನನಗೊಂದು ಹಿಂಗೆ ವಿಚಾರ ಬಂತು, ನಾನು ಬರೀ ಒಬ್ಬನೇ ನುಡಿಸೋದು ಕೂತ್ರೆ ಏನಾಗ್ತಾರೆ, ನನ್ನದೇ ವಿಚಾರಗಳು ನಾನೇ ಬರ್ಸೋದು ಕೊಡೋದಾಗ್ತಾರೆ. ಅವಾಗ ನಾವು ಬೇರೆ ಬೇರೆ ವದ್ಯದ ಜೋಡಿ ಒಂದು ಸ್ವಲ್ಪ ನಮ್ಮದು ಒಂದು ಕೊಲ್ಯಾಬ್ರೇಷನ್ ಮಾಡಿದರೆ, ಒಂದು ಸಹಯೋಗ ಮಾಡಿದರೆ, ಅದರೊಳಗೆ ಅವ್ರ ವಿಚಾರಗಳನ್ನ ತಿಳ್ಕೊಳ್ಳಿ ಸಿಗ್ತಾರೆ. ಆಮೇಲೆ ಅವರು ಫ್ರೇಜಿಯಾಲಜಿ ಇರ್ತಲ್ಲ, ಪ್ರತಿಯೊಂದು ವಾದ್ಯದೊಳಗೆ ಅದರದ್ದು ಸ್ವರ ಸಂಯೋಜನೆ ಬೇರೆ ಬೇರೆ ಇರ್ತದೆ ಫ್ರೇಜ್ಗಳನ್ನ ಮಾಡೋದು. ಸೊ ಅದ್ರ ಜೋಡಿಕೆ ನಾವು ಅವಕ್ಕೆ ನಾವು ಸವಾಲು ಜವಾಬು ಮಾಡಬೇಕಾದ್ರೆ ನಮಗೂ ಹೊಸ ಹೊಸ ಸಾಧ್ಯತೆಗಳನ್ನ ಹಾರ್ಮೋನಿಯೊಳಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಗ್ತಾರೆ. ಈ ದೃಷ್ಟಿ ಇಟ್ಕೊಂಡು ನಾನು ಅದನ್ನು ಪ್ರಯತ್ನ ಮಾಡಿದೆ, ಸಾಕಷ್ಟು ನನಗೆ ಅದು ಅನುಭವ ಕೊಡ್ತೀವಿ, ಸಾಕಷ್ಟು ನನಗೆ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಿಕ್ತು. ಆಮೇಲೆ ಅದರಿಂದ ನನ್ನ ವಾದನದೊಳಗೂ ಸಾಕಷ್ಟು ಮಾರ್ಪಾಡಾಯಿತು. ವಾದನದೊಂದು ಒಂದು ಸ್ಪ್ರೆಡ್ ಏನಿರ್ತಲ್ಲ, ಹರವು ಅಂತ ಇರ್ತಲ್ಲ, ಅದು ಸಾಕಷ್ಟು ಬೆಳೀತ ನಂಗೆ, ಅದು ಭಾಳ ನಂಗೆ ತೃಪ್ತಿ ಕೊಟ್ಟರು.
0: ಸರಿಗ, ತಾವು ಪ್ರವೃತ್ತಿಯಿಂದ ಒಬ್ಬ ಹಾರ್ಮೋನಿಯಂ ವಾದಕರು, ಜೊತೆಗೆ ವೃತ್ತಿಯಿಂದ ತಾವು ಉಪನ್ಯಾಸಕರು, ವೃತ್ತಿ ಜೀವನದ ಬಗ್ಗೆ.
1: ನಾನು ಆ್ಯಕ್ಚುಲಿ ಗೊಗ್ಟೆ ಕಾಲೇಜ್ ಆಫ್ ಕಾಮರ್ಸ್ ಸ್ಟೂಡೆಂಟ್. ನಾನು 1985-90 ನಾನು ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದೆ. ಆಮೇಲೆ ಕರ್ನಾಟಕ ಯೂನಿವರ್ಸಿಟಿ ಬೆಳಗಾವಿ ಕ್ಯಾಂಪಸ್ ಒಳಗೆ ನಾನು ಎಂ ಕಾಮ್ ಮಾಡಿದ್ದಿಲ್ಲೆ. ಆಮೇಲೆ ಇಲ್ಲೇ ನಮ್ಮ ಗುರುಗಳದು ಡಾಕ್ಟರ್ ಎ ಬಿ ಕಾಲ್ಕುಂದ್ರಿಕರ್ ಅಂತ, ಅವರು ನನ್ನ ಪಿ ಎಚ್ ಡಿ ಗೈಡ್ ಅವರು. ಸೊ ನಂದು ನರ್ಸರಿ ಹಿಡ್ಕೊಂಡು ಪಿ ಎಚ್ ಡಿ ತನಕ ಎಲ್ಲ ಬೆಳಗಾವಿನಾಗೆ ಆಗಿದ್ದೆ ನಂದು. ಆಮೇಲೆ ನಾನು ಇದು ಎನ್ ಇ ಯು ಜಿ ಸಿ ರು ಟೆಸ್ಟ್ ಪಾಸ್ ಮಾಡಿದ್ದಕ್ಕೆ ನನಗೆ ಅದ್ರ ಬೇಸಿಸ್ ಮೇಲೆ ಕೆ ಪಿ ಎಸ್ ಸಿಯಿಂದ ಸೆಲೆಕ್ಷನ್ ಆಗಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಸರ್ಕಾರಿ ಪ್ರಥಮದರ್ಜೆ ಕಾಲೇಜ್ ಅಂತ ಹೇಳ್ತಾರಲ್ಲ, ಅಲ್ಲಿ ನನಗೆ ಉಪನ್ಯಾಸಕ ಅಂತ ಇದು ಸಿಕ್ತು, ನೌಕರಿ ಸಿಕ್ತು. 96ನೇ ಇಸ್ವಿಯಿಂದ ನಾನು ಆ ವೃತ್ತಿಯೊಳಗೆ ಇದ್ದೀನಿ. ನಂಗೆ ಅದು ಆ ವೃತ್ತಿನೂ ಅಷ್ಟೇ ಸಂತೃಪ್ತಿ ಕೊಟ್ಟದು. ಯಾವಾಗ ನಮ್ಮ ಮಕ್ಕಳಿಗೆ ಜೋಡಿ ಕ್ಲಾಸ್ನೊಳಗೆ ಪಾಠ ಮಾಡ್ತಿರ್ತೀನಿ, ಸೊ ಕಾಮರ್ಸ್ ಕಲಿಸೋರು ಒಂದೇ ಸಂಗೀತ ಕಾಮರ್ಸ್ ಅನ್ನೋದು ಕಲ್ನೊಳಗು ನಾನು ಸಂಗೀತ ಹುಡುಕ್ತಿರ್ತೀನಿ, ಯಾಕಂದರೆ ಸಂಗೀತದೊಳಗೆ ಏನು ಕಾಮರ್ಸ್ ಏನು ಹುಡುಕಿಲ್ಲ. ಸೊ ಅದು ನಂಗೆ ಭಾಳ ತೃಪ್ತಿ ಕೊಟ್ಟರು.
0: ಸರ್, ಇನ್ನು ಇದರ ಜೊತೆಗೆ ತಾವು ಒಬ್ಬ ರಚನಾಕಾರರು ಕೂಡ ಹೌದು, ಶಾಸ್ತ್ರೀಯ ಆಗಿರ್ಬೋದು, ಭಕ್ತಿಗೀತೆ, ಲಘು ಸಂಗೀತಗಳನ್ನು ಕೂಡ ರಚನೆ ಮಾಡ್ತೀರಾ, ಆ ಒಂದು ವಿಷಯವಾಗಿ ಮಾತಾಡೋದಾದ್ರೆ?
1: ಮಾಡಿ, ನಾನು ಸಾಕಷ್ಟು ದಾಸರ ಪದಗಳಿಗೆ, ಆಮೇಲೆ ನಮ್ಮ ಕವನಗಳಿಗೆ, ಬೇಂದ್ರೆ ಅವರದಾಗಿರ್ಬೋದು, ನಮ್ಮ ಸಿದ್ದಯ್ಯ ಪುರಾಣಿಕರು, ಆಮೇಲೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಅವಂಥ ಕವನಗಳಿಗೆಲ್ಲ ಒಂದು ಸ್ವಲ್ಪ ಸಂಯೋಜನೆ ಮಾಡೀನಿ. ಪ್ಲಸ್ ನಾನು ಈ ಶಾಸ್ತ್ರೀಯ ಸಂಗೀತದೊಳಗೂ ನನ್ನ ಕೆಲವೊಂದು ಸ್ವಂತ ಸಂಯೋಜನೆಗಳನ್ನು ಮಾಡೀನಿ. ಕೆಲವೊಂದು ಕಾನ್ಸೆಪ್ಟ್ ಬೇಸ್ಡ್ ಅಂತ ಅಂದ್ರೆ ಅಮೃತಮಾಲ ಅಂತ ಹೇಳಿ ಒಂದು ಮಾಡೀನಿ. ಅಮೃತಮಾಲ ಅಂತಂದ್ರೆ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅದರೊಳಗೆ ಸಮಯ ಚಕ್ರ ಅಂತ ಒಂದು ಕಾನ್ಸೆಪ್ಟ್ ಬರ್ತಾರೆ. ಅಂದ್ರೆ ದಿವಸದ 8 ಪ್ರಹರ ಇರ್ತಾವಲ್ಲ, ಪ್ರತಿ ಪ್ರಹರದೊಳಗೆ ಹಿಂದಿಂದ ರಾಗ ಹಾಡಬೇಕಂತೇಳಿ ಒಂದು ಶಾಸ್ತ್ರ ಅದ ನಮ್ಮ ಕಡೆ. ಅದು ವೈಜ್ಞಾನಿಕರ ಸುಮ್ಮನೆ ಅಂದ್ರೆ ಇದು ಹೆಸರಿಗೆ ಮಾಡಿದ್ದಲ್ಲ. ಅದು ಆ ಸಮಯ ಚಕ್ರದ ಅನುಸಾರವಾಗಿ ನಾನು 75 ರಾಗಗಳದ್ದು ರಾಗಮಾಲ ಮಾಡಿದ್ದು, ಅದಕ್ಕೆ ಅಮೃತಮಾಲ ಅಂತ ಹೆಸರಿಟ್ಟು. ಮುಂಜಾನೆ ಭಟಿಯಾರದಿಂದ ಸ್ಟಾರ್ಟ್ ಆದರೆ ಬೆಳೆ ಬರೇ ಮುಂಜಾನೆ ರಾಗಗಳು, ಆಮೇಲೆ ಮಧ್ಯಾಹ್ನ ಭೀಮಪದಾಸಿನ ಶುರುವಾಗಿ ಸಂಜೆ ತನಕ ಯಮನ ತನಕ ರಾಗಗಳು, ಆಮೇಲೆ ಸಾಯಂಕಾಲ ಭೂಪತಿನ ಶುರುವಾಗಿ ಮತ್ತು ಮುಂಜಾನೆ ಭಟಿಯಾರ ತನಕ ಬರೋ ಹಂಗೆ ಒಂದು 75 ರಾಗಗಳದ್ದು ಅಮೃತಮಾಲ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅದು ಬಿಟ್ಟು ಈ ಶಾಸ್ತ್ರೀಯ ಸಂಗೀತಕ್ಕೆ ಹೊಂದುವಂಥವು ಕೆಲವೊಂದು ಹಿಂದಿ ಒಳಗೆ ಕಂಪೋಸಿಷನ್ ಮಾಡೀನಿ, ಆಮೇಲೆ ಕೆಲವೊಂದು ಕನ್ನಡದ ಕಂಪೋಸಿಷನ್ ಮಾಡೀನಿ. ಏನಾಗ್ತದೆ ಅಂತಂದರೆ ನಮ್ಮ ಕಡೆ ಗಾಯನದೊಳಗೆ ಹಿಂದೂಸ್ತಾನಿ ಸಂಗೀತ ಹಾಡಿದ್ರು

0: ತರಬೇಕಾದ್ರೆ ಸಾಕು, ಅದ್ರ 99% ಎಲ್ಲ ಬ್ರಿಜ್ ಭಾಷಾ ಮತ್ತು ಹಿಂದಿ ಒಳಗೆ ಇರ್ತಾವೆ. ಅವು ಅದರದೇ ಆದ ಕಲ್ಚರಲ್ ಕಾಂಟೆಕ್ಸ್ಟ್ ಉತ್ತರ ಭಾರತಕ್ಕೆ ಜಾಸ್ತಿ ಹೊಂತಾರೆ, ಅದ್ರದ್ದು ಕಲ್ಚರಲ್ ಮತ್ತು ಲಿಂಗ್ವಿಸ್ಟಿಕ್ ಕಾಂಟೆಕ್ಸ್ಟು. ಇಟ್ ಕರೆಸ್ಪಾಂಡ್ಸ್ ಮೋರ್ ವಿತ್ ನಾರ್ತ್ ಇಂಡಿಯಾ. ಇಲ್ಲಿ ನಮ್ಮ ಕೆಲವೊಮ್ಮೆ ಶ್ರೋತೃಗಳಿಗೆ ಅವ್ರೇನು ತಾವೇನು ಕೇಳಿಕತ್ತಿ ಅಂತ ಅವ್ರಿಗೆ ಅರ್ಥ ಹಂಗೆ. ಕೆಲವೊಂದು ಸರ್ತಿ ಹಾಡವ್ರಿಗೆ ಸರಿಯಾಗಿ ಉಚ್ಚಾರಣೆ ಗೊತ್ತಿರಂಗಿಲ್ಲ, ಯಾಕಂದ್ರೆ ಪಾಠಾಂತರೊಳಗೆ ಎಲ್ಲ ವ್ಯತ್ಯಾಸ ಆಗಿ ಬಂದಿರ್ತಾರೆ. ಕೆಲವೊಮ್ಮೆ ಹಾಡವ್ರಿಗೆ ಅದರದ್ದು ಅರ್ಥ ಗುರ್ತಿರಂಗಿಲ್ಲ. ಸೊ ಹಿಂಗೆ ಇದು ಔಟ್ ಆಫ್ ಕಾಂಟೆಕ್ಸ್ಟ್ ಆಗಬಾರ್ದಂತೂ ಅನ್ನೋ ದೃಷ್ಟಿಯಿಂದ ಕನ್ನಡದೊಳಗೆ ಕೆಲವೊಂದು ಬಂದಿಶ್ ಮಾಡಲಿಕ್ಕೆ ಪ್ರಯತ್ನ ಮಾಡೀನಿ. ಒಂದೆರಡು ಬಂದಿಶ್ ಅಂತ ತೋರಿಸ್ತೀನಿ ನಿಮಗೆ.
1: ಖಂಡಿತ ಸರ್, ಖಂಡಿತ.
0: ಮಧುವಂತಿ ಒಳಗೆ ಒಂದು ಮಾಡೀನಿ. ಸಗ ಮ ಪದ ಪಗ ರೇ ಸ

0: ಐತೆ ಅಂದ್ರೆ ಇದು ಒಂದು ಬಂದಿಶ್ ಫಾರ್ಮ್ಯಾಟ್ ಒಳಗೂ ಇರ್ತಾರೆ, ಕನ್ನಡದೊಳಗೆ ಇರ್ತಾರೆ, ಕೆಳವರ್ಗ ಗೊತ್ತಾಗ್ತಾರೆ ಇವ್ರು ಏನ್ ಹೇಳಿಕತ್ತಾರೆ, ಅದ್ರ ಕಾಂಟೆಕ್ಸ್ಟ್ ಏನು
1: ಭಾವ ಏನಿದೆ
0: ಗೊತ್ತಾಗ್ತಾರೆ. ಆಮೇಲೆ ಹಾಡೋರ್ಗೂ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗಿಬಿಡ್ತಾರೆ. ಹಿಂದಿ ಒಳಗೂ ಒಂದು ಒಂದೆರಡು ಮಾಡೀನಿ, ಒಂದು ಲಲತ್ ಒಳಗೊಂದು ಮಾಡಿದ್ವು ಕೇಳಿಸ್ತೀನಿ ನಮ್ಗೆ.

0: ಸರಿಗ, ತಾವು ಗುರುಗಳ ಒಂದು ಸ್ಮರಣಾರ್ಥವಾಗಿ ಬಿಜಾಪುರ ಹಾರ್ಮೋನಿಯಂ ಫೌಂಡೇಶನ್ನ ಸ್ಥಾಪಿಸಿ ಒಂದು ಹಾರ್ಮೋನಿಯಂ ವಾದ್ಯದ ಪ್ರಚಾರ ಪ್ರಸಾರದಲ್ಲಿ ಒಂದು ತಮ್ಮನ್ನ ತಾವು ತೊಡಗಿಸ್ಕೊಳ್ತೀರಾ, ಆ ಒಂದು ಅನುಭವ?
1: ನಾನು ಇದ್ರ ಬಗ್ಗೆ ನಾನು ಬಹಳ ಮುಂಚಿಂದ ನಂಗೆ ತಲೆಯಾಗ ಒಂದು ವಿಚಾರ ಇತ್ತು, ಇಂಥದ್ದೇ ಒಂದು ಮಾಡಬೇಕಂತ. ಅದು ಒಂದು ಕಾಂಕ್ರೀಟ್ ಐಡಿಯಾ ತೊಗೊಂಡಿರಲಿಲ್ಲ. 2002 ನಮ್ಮ ಗುರುಗಳನ್ನ ನಾನು ಬೆಂಗಳೂರಿಗೆ ಕರೆಸಿದ್ದೆ, ಒಂದು ಅವ್ರಿಗೆ ಗುರುವಂದನಾ ಕಾರ್ಯಕ್ರಮ ಮಾಡಬೇಕಂತ. ಮಾಡಿದಾಗ ಒಮ್ಗಿಲೆ ಅವಾಗ ಅನ್ನಿಸ್ತು, ನಮ್ಮ ಗುರುಗಳ ಹೆಸರಲ್ಲೇನೆ ಒಂದು ಫೌಂಡೇಶನ್ ಮಾಡಿ ಹಾರ್ಮೋನಿಯಂ ಸಲುವಾಗಿ ಒಂದು ಅದಕ್ಕೆ ಮುಡುಪಾಗಿರುವಂಥ ಒಂದು ಏನಾದರೂ ಸಂಸ್ಥೆ ಇರಬೇಕು ಅಂತ. ಆಮೇಲೆ ಅವ್ರಿಗೆ ನಾನು ಕೇಳಿಕೊಂಡೆ, ಆಮೇಲೆ ಅವ್ರದ್ದು ಅಪ್ಪಣೆ ತೊಗೊಂಡು 2003 ಅವ್ರ ಕೈಯಿಂದನೇ ದೀಪ ಬೆಳಗಿ ಇದನ್ನ ಶುರು ಮಾಡಿದ್ರು. 2003 ಫೌಂಡೇಶನ್ ಚಟುವಟಿಕೆ ನಡೆದರೆ ಬೆಂಗಳೂರೊಳಗೆ ನಾವು ಪ್ರತಿ ವರ್ಷ ಹಾರ್ಮೋನಿಯಂ ಹಬ್ಬ ಅಂತ ಮಾಡ್ತೀವಿ. ಎಲ್ಲರೂ ಯುಗಾದಿ ದೀಪಾವಳಿ ಸಂಕ್ರಾಂತಿ ಮಾಡ್ತಾರೆ, ನಾವು ಹಾರ್ಮೋನಿಯಮನ್ನು ಇದು ಮಾಡೋದು. ಯಾಕಂದರೆ ಯೂಶ್ವಲಿ ಏನಾಗ್ತಾರೆ, ಹಾರ್ಮೋನಿಯಮು ಇಟ್ ಈಸ್ ಮೋಸ್ಟ್ ಯುಟಿಲೈಸ್ಡ್ ಇನ್ಸ್ಟ್ರೂಮೆಂಟ್ ಬಟ್ ಲೀಸ್ಟ್ ಅಂಡರ್ಸ್ಟುಡ್. ಎಲ್ಲರೂ ಎಲ್ಲ ಕಡೆ ಉಪಯೋಗ ಮಾಡ್ತಾರೆ, ಭಜನೆಯಾಗ ಎಲ್ಲ ಕಡೆ ಹೇಳ್ಕೊಂಡು ಅಂದರೆ ನೀವು ಭಜನೆ ಒಳಗಿರ್ತಾರೆ, ಸುಗಮ ಸಂಗೀತ, ಸಿನಿಮಾ ಸಂಗೀತ, ಶಾಸ್ತ್ರೀಯ ಸಂಗೀತ, ಸಂಗೀತ ಕ್ಲಾಸು ಎಲ್ಲಿ ಹೋದರೂ ನಿಮ್ಗೆ ಅದರದ್ದು ಪ್ರೆಸೆನ್ಸ್ ಕಾಣಿಸ್ತಿರ್ತಾರೆ. ಖರೆ ಅದನ್ನು ಒಂದು ವಾದ್ಯವಾಗಿ ತಿಳ್ಕೊಳ್ಳೋರು ಬಹಳ ಕಮ್ಮಿ. ಅದು ವಾದ್ಯವಾಗಿ ಅದನ್ನ ಕಲಿತು ಅದನ್ನ ಅದರ ಎಕ್ಸ್ಪ್ಲೋರೇಷನ್ ಮಾಡೋದು ಬಹಳ ಕಮ್ಮಿ. ಸೊ ಅದರ ಸಲುವಾಗಿ ನಾವು ಈ ಮತ್ತು ಅದರದ್ದು ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ ಏನದಲ್ಲ, ಒಂದು ಸೋಲೋ ಇನ್ಸ್ಟ್ರೂಮೆಂಟ್ ಅಂತ, ಅದನ್ನು ತೋರಿಸೋರು ಬಹಳ ಕಮ್ಮಿ. ಅದರ ಸಲುವಾಗಿ ನಾವು ಈ ಫೌಂಡೇಶನ್ ಮಾಡಿ ಅದರೊಳಗೆ ನಾವು ಸಾಕಷ್ಟು ಸೋಲೋ ರೆಸೈಟಲ್ಸ್, ಬರೀ ಹಿಂದೂಸ್ತಾನಿ ಅಲ್ಲ, ಕರ್ನಾಟಕ ಸಂಗೀತದ್ದು ಹಾರ್ಮೋನಿಯಂ ಸೋಲೋ ಇಟ್ಟೀವಿ ನಾವು. ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ಲು, ಎನ್ಸೇಬಲ್ ಮ್ಯೂಸಿಕ್ಕು, ಜುಗಲ್ ಬಂದಿಗಳು, ಅದರದ್ದೆಲ್ಲ ನಾವು ಸಾಕಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ. ಪ್ರತಿ ವರ್ಷ ಹಾರ್ಮೋನಿಯಂ ಹಬ್ಬ ಅಂತ ಮಾಡ್ತೀವಿ. ಸೊ ಮುಂದಿನ ವರ್ಷ 20th ಹಾರ್ಮೋನಿಯಂ ಹಬ್ಬ ಆಗಲಿಕ್ಕೆ ಭಾಳ ಒಂದು ವಿಜೃಂಭಣೆಯಿಂದ ಮಾಡ್ಲಿಕ್ಕತ್ತೀವಿ. ಆಮೇಲೆ ಪ್ರತಿ ವರ್ಷ ಅದಲ್ಲದೆ ಗುರುಸ್ಮೃತಿ ಅಂಥೇಳಿ ನಮ್ಮ ಗುರುಗಳ ಸ್ಮರಣಾರ್ಥ ಬೆಳಗಾವಿನಾಗೂ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ. ಪ್ರತಿ November 19 ನಮ್ಮ ಗುರುಗಳ ಇರೋದು. ಆ ಗುರುಸ್ಮೃತಿ ಅಂದರೆ ಇಬ್ಬರಿಗೂ ಟ್ರಿಬ್ಯೂಟು, ನಮ್ಮ ಗುರುಗಳಿಗೂ ಹೌದು, ನನ್ನ ತಂದೆಯವ್ರಿಗೂ ಹೌದು, ಇಬ್ಬರೂ 19 ತೀರ್ಕೊಂಡಿದ್ದು ಬೇರೆ ಬೇರೆ ವರ್ಷ. ಸೊ ಪ್ರತಿ ವರ್ಷ ಆದಿರ್ತಾರೆ. 2 ನಾವು ವರ್ಲ್ಡ್ ಹಾರ್ಮೋನಿಯಂ ಸಮಿಟ್ ಅಂಥೇಳಿ ಮಾಡಿದ್ವಿ. ಅಂದರೆ 3 ಫುಲ್ ಹಾರ್ಮೋನಿಯಂ ಸೆಂಟ್ರಿಕ್ ಪ್ರೋಗ್ರಾಮ್ಗಳು, ಅದರೊಳಗೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಗಳು, ವರ್ಕ್ಶಾಪ್ಗಳು, ಆಮೇಲೆ ಸೊ ರಿಸೈಟ್ಲ್ಗಳು ಅಂತೂ ಇದ್ದೇ ಇರ್ತವೆ, ಎನ್ಸೆಂಬಲ್ಗಳು ಅಂಥವೆಲ್ಲ ಮಾಡಿದ್ವಿ. ಒಂದು ಆಮೇಲೆ ನಮ್ಮ ಗುರುಗಳ ಶತಮಾನೋತ್ಸವದ ಹೊತ್ತಿಗೆ ಶತಸಂವಾದಿನಿ ಅಂಥೇಳಿ 100 ಹಾರ್ಮೋನಿಯಂ ಒಟ್ಟಿಗೆ ಬರೆಸಿದ್ವಿ ನಾವು. ಇಟ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ 2018 ಇಸ್ವಿಯಾಗ. ಸೊ ಭಾರತದ ಎಲ್ಲ ಟಾಪ್ ಬ್ರಾಸ್ ಹಾರ್ಮೋನಿಯಂ ಪ್ಲೇಯರ್ಸ್ ಎಲ್ಲ ಒಂದೇ ಸ್ಟೇಜ್ ಮೇಲೆ ಚೌಡಯ್ಯ ಮೆಮೋರಿಯಲ್ ಹಾಲ್ ಒಳಗೆ ಬೆಂಗಳೂರೊಳಗೆ ಬಂದಿದ್ದರು, 100 ಒಟ್ಟಿಗೆ ಬರೆಸಿದ್ವಿ. ಸೊ ನಡ್ಕೊಂಡು ಬಂದರೆ ಅದು
0: ಸರಿಗ. ಈ ಒಂದು ಹಾರ್ಮೋನಿಯಂ ಹಬ್ಬಗಳಂತಹ ಕಾರ್ಯಕ್ರಮಗಳು ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳನ್ನು ತರಬಹುದು ಅಂತ ತಾವು ಹೇಳ್ತೀರಾ?
1: ತಂದಿವೆ, ತರಬಹುದಲ್ಲ, ತಂದಾಯ್ತು ಆಗಲಿ. ಇನ್ನೂ ಅದು ಅದರ ಕೆಲಸ ಮುಂದುವರ್ಸಿಕೊಂಡ್ರೆ ಇನ್ನೂ ಅದ್ರ ಸಾಕಷ್ಟು ಅದರದ್ದು ನಮ್ಗೆ ರಿಸಲ್ಟ್ ಸಿಗ್ತಾವೆ. ಅಂತಂದ್ರೆ ಏನಕ್ಕೆ ಈ ಹಾರ್ಮೋನಿಯಂ ವಾದ್ಯ ಅದ ಅಂತ ಗೊತ್ತಿರೋ ಮಂದಿಗೆ, ಖರೆ ಅದರೊಳಗೆ ಏನದ ಅಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ವಿಶೇಷವಾಗಿ ಸಂಘಟಕರು ಇರ್ಬೋದು, ಕೇಳುಗರು ಇರ್ಬೋದು, ಅವರಿಗೆ ಇದರ ಸಾಧ್ಯತೆಗಳ ಬಗ್ಗೆ ಬಹಳ ಕಮ್ಮಿ ಅರಿವರ್ದು. ಅದರೊಳಗೊಂದು ಸೋಲೋ ಇನ್ಸ್ಟ್ರೂಮೆಂಟ್ ಅದ ಅಂತ ಅದರೊಳಗೆ ಇಂಥದ್ದೆಲ್ಲ ಕೇಳಬಹುದು ಅಂತ ಅವರಿಗೆ ಇನ್ನೂ ಅದ್ರ ಬಗ್ಗೆ ಕಲ್ಪನೆ ಇರಲಾರ್ದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮೇಲಿನ ಮೇಲೆ ಸಂಘಟನೆ ಮಾಡೋದ್ರಿಂದ ಅವ್ರಿಗೊಂದು ಅಭಿರುಚಿ ಬರ್ತಾರೆ, ಮತ್ತು ಅದ್ರ ಬಗ್ಗೆ ಒಂದು ಒಲವು ಬರ್ತಾರೆ, ಮತ್ತು ಅವ್ರಿಗೆ ಚಲೋ ಪ್ರೋತ್ಸಾಹ ಸಿಗ್ತಾರೆ. ಎಷ್ಟು ಯಂಗ್ಸ್ಟರ್ಸ್ ಎಲ್ಲ ಬರ್ತಾರೆ ಹಾರ್ಮೋನಿಯಂ ಬರ್ಸೋರು, ಅವರಿಗೆಲ್ಲ ಚಲೋ ಒಂದು ಆಡಿಯನ್ಸ್ ಸಿಕ್ಕು ಹಾರ್ಲಿಕ್ಕೆ ಬಾರಿಸ್ಲಿಕ್ಕೆ ಅವಕಾಶ ಸಿಕ್ಕರೆ ಅವರು ಅದು ಬೆಳಿಲಿಕ್ಕೆ ಒಂದು ಭಾಳ ಒಂದು ಚಲೋ ಸಾಧ್ಯತೆ ಅದೊಂದು.
0: ಸರಿಗ, ತಮ್ಮ ಒಂದು ದೃಷ್ಟಿಯಲ್ಲಿ ಈ ಒಂದು ಹಾರ್ಮೋನಿಯಂ ವಾದಕರಾಗಲು ಅವರಿಗೆ ಬೇಕಾದಂತಹ ಪ್ರಮುಖ ಗುಣಗಳು ಯಾವ್ಯಾವು ಅಂತ?
1: ಒಂದು ಅಂತಂತಂದ್ರೆ ಆ ವಾದ್ಯವನ್ನು ಹಾರ್ಮೋನಿಯಮನ್ನು ಹಾರ್ಮೋನಿಯಂ ಆಗಿ ಕಲಿಬೇಕು, ಒಂದು ಬೈ ಪ್ರಾಡಕ್ಟ್ ಆಗಿ ಕಲಿಬಾರ್ದು. ನಾನು ನನ್ನ ಅನುಭವದೊಳಗೆ ಬಂದಂಗೆ ಹೆಚ್ಚಿನ ಅಂಶ ಹಾರ್ಮೋನಿಯಂ ವಾದಕರು ಅದು ಹಾರ್ಮೋನಿಯಮನ್ನು ಬೈ ಪ್ರಾಡಕ್ಟ್ ಅಂತ ಕಲ್ತಿರ್ತಾರೆ. ಬೈ ಪ್ರಾಡಕ್ಟ್ ಅಂದ್ರೆ ಹಾಡು ಕಲೀಲಿಕ್ಕೆ ಹೋಗಿರ್ತಾರೆ, ಹಂಗೆ ಬಾರಿಸ್ಕೋತ. ಆಮೇಲೆ ಏನದು ಪ್ರೈಮರಿ ಲೆವೆಲ್ ಒಳಗೆ ಭಯಂಕರ ಸುಲಭ ವಾದ್ಯರು ಹಾರ್ಮೋನಿಯಂ. ಸೊ ಸುಲಭವಾಗಿದ್ದಾಗಿರೋದ್ರೆ ಯಾರೂ ಸ್ವಲ್ಪ ಕೈ ಅಳಿಸಿಕೊಳ್ಳಿ ಬಂದೇ ಬಿಡ್ತಾರೆ ಅದೇನು. ಖರೆ ಅದು ಹಾರ್ಮೋನಿಯಂದಾಗಿನ ಬರೀ ಆವಾಜ್ ಅಷ್ಟೇ ಬಂದಿರ್ತಾರೆ, ಸಂಗೀತ ಬಂದಿರೋಂಗಿಲ್ಲ. ಹಾರ್ಮೋನಿಯಂದಾಗಿನ ಆವಾಜ್ ತೆಗಿದ್ರು ಭಾಳ ಈಸಿ, ಒಂದು ಕೀ ಒತ್ತು ಹಿಂಗೆ ಭಾತ ಒತ್ತಿದ್ರೆ ಕೊಯ್ ಅಂತ ಅಂದ್ಬಿಡ್ತಾರೆ. ಸೊ ಸ್ವಲ್ಪ ನಿಮ್ಗೆ ಸ್ವರ ಜ್ಞಾನ ಇದ್ರೆ ಅಂತೂ ಮುಗಿದ ಹೋಗಿಬಿಡ್ತೀವಿ. ಖರೆ ಅದರೊಳಗಿಂದ ನೀವು ಸಂಗೀತ ತೆಗಿಬೇಕು, ಅದು ಒಂದು ಸೋಲೋ ಇನ್ಸ್ಟ್ರೂಮೆಂಟ್ ಅಂತ ಪ್ರೆಸೆಂಟ್ ಮಾಡಬೇಕಾದ್ರೆ ಅದಕ್ಕೆ ಭಾಳ ಪರಿಶ್ರಮ ಪಡಬೇಕಾಗ್ತಾರೆ. ಸೊ ಅದನ್ನ ಆ್ಯಸ್ ಎನ್ ಇನ್ಸ್ಟ್ರೂಮೆಂಟ್ ಅಂತ ಕಲಿಬೇಕು. ಆಮೇಲೆ ನಿಮಗೆ ಸಂಗೀತದ ಒಂದು ಭಾಳ ಆಳ ಒಂದು ಅನುಭವ ಇರಬೇಕು, ಅದರ ಅನುಭವಿಸ್ಬೇಕು ಸಂಗೀತ. ನೀವು ಸ್ವಂತ ಅನುಭವಿಸಿ ಅದನ್ನ ಇಂಟರ್ನಲೈಸ್ ಮಾಡಿಕೊಂಡು ಯು ಶುಡ್ ಗೆಟ್ ಇಟ್ ಔಟ್ ಆಫ್ ಯುವರ್.
0: ಸರಿಗ, ಮುಂದಿನ ದಿನಗಳಲ್ಲಿ ನಿಮ್ಮ ಕನಸುಗಳು, ಯೋಜನೆಗಳು, ಮತ್ತು ಹಾಗೆಯೇ ಈ ಒಂದು ಹಾರ್ಮೋನಿಯಂ ಕ್ಷೇತ್ರಕ್ಕೆ ನೀವು ನೀಡಲು ಬಯಸುವಂತಹ ಕೊಡುಗೆಗಳು
1: ಅಂದರೆ, ಈಗ ನಾನು ನಮ್ಮ ಫೌಂಡೇಶನ್ ಮೂಲಕ ಸಾಕಷ್ಟು ನಮ್ಮ ಯುವಕರಿಗೆ ನಮ್ಮ ಸಣ್ಣ ಸಣ್ಣ ಹುಡುಗರ ಕಡೆ ಸಾಕಷ್ಟು ತಯಾರಾಗ್ಯಾರ. ನನ್ನ ಕಡೆ ಕಲಿತ ಶಿಷ್ಯರು ಈಗ 12 ಪರ್ಫಾರ್ಮರ್ಸ್ ಇದ್ದಾರೆ, ಅವರು ಎಲ್ಲ ಆಕಾಶವಾಣಿ ಎಲ್ಲ ಗ್ರಾಡ್ಯುಯೇಷನ್ ತೊಗೊಂಡಾರ, ಕಡೆ ಸಾಥಿ ಮಾಡ್ತಿರ್ತಾರೆ, ಸೋಲೋ ಬಾರಿಸ್ತಿರ್ತಾರೆ. ದೇ ಆರ್ ಅಕ್ರಾಸ್ ದಿ ವರ್ಲ್ಡ್, ಅಲ್ಲ ಬೇರೆ ಬೇರೆ ಅಮೇರಿಕಾ, ಯುರೋಪು, ಆಸ್ಟ್ರೇಲಿಯಾ ಒಳಗೆಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಇದನ್ನು ನಾನು ಹಿಂಗೆ ಬೆಳೆಸ್ಕೋತ ಅವ್ರಿಗೆ ಇನ್ನೂ ಭಾಳಷ್ಟು ಮಂದಿಗೆ ಅದರದ್ದು ಅಭಿರುಚಿ ಬರಬೇಕು, ಭಾಳಷ್ಟು ಮಂದಿ ಅದನ್ನು ಕೇಳಿ ಅಪ್ರಿಷಿಯೇಟ್ ಮಾಡಬೇಕು, ಅದು ನಂದು ಇದು ಇಚ್ಛೆ ಅದ. ಮತ್ತೆ ಮುಂದೆ ಬರ್ಲಿಕ್ಕೆ ಇದ್ದಾರೆ ಸಾಕಷ್ಟು. ನಾನು ವರ್ಲ್ಡ್ ಟೂರ್ ಮಾಡಿದ್ದು ಬರೀ ಸೋಲೋ ಕಾನ್ಸರ್ಟ್ಸು, ಹಾರ್ಮೋನಿಯಂ ಸೋಲೋ ಕಾನ್ಸರ್ಟ್ಸ್ ಇಟ್ಕೊಂಡು ಈ ಕಡೆ ಎಲ್ಲ ಅಮೇರಿಕಾ, ಯುರೋಪು ಆ ಕಡೆ ಎಲ್ಲ ಒಂದು ಎರಡು ಮೂರು ಟೂರ್ಸ್ ಮಾಡೀನಿ. ಸೊ ಇದ್ರ ಮೂಲಕ ಸಾಕಷ್ಟು ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ನಮ್ಮ ಗುರುಗಳೇ ನಂಗೆ ಕೊಟ್ಟದ ವಿಚಾರ ಅದ, ಅವ್ರಿಗೆ ಮುಟ್ಟಿಸ್ಬೇಕಂತ ಮನಸ್ಸಿನಾಗಿಂದ ಇಚ್ಛೆ ಅದ, ಅದಕ್ಕೆ ನಾ ತೊಡ್ಕೋತೀನಿ ನಾನು.
0: ಸರ್, ಈಗ ತಮಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ
1: ಸಿಕ್ಕಾಮ ನಂಗೆ ಅಗದಿ ಎಲ್ಲಕ್ಕಿಂತ ಭಾಳ ಹಳೆಯದು ಸಿಕ್ಕಿದ್ದು ಅಂತಂತಂದ್ರೆ ಬಾತ್ಕಂಡೆ ಲಲಿತ ಕಲಾ ಅಕಾಡೆಮಿ ರಾಯಪುರ ಅಂತದ ಛತ್ತೀಸ್ಗಢ ಒಳಗೆ ಈಗ ಅದ ಸದು. ಅವ ಮುಂಚೆ ಎದುರಾಗಿತ್ತು ಇಲ್ಲಿ ಮಧ್ಯಪ್ರದೇಶದಾಗಿ ಕಣ ಸರ್, ಅವಾಗ 94ನೇ ಇಸವಿ ಅವ್ರು ನಂಗೆ ಅವಾಗ ಒಂದು ಸೂರ್ಯರತ್ನ ಅಂಥೇಳಿ ಒಂದು ಪ್ರಶಸ್ತಿ ಕೊಟ್ಟರು. ಅನಿತಾ ಸೇನ್ ಅಂತ ಒಬ್ಬರು ಭಾಳ ದೊಡ್ಡ ಉಪಶಾಸ್ತ್ರೀಯ ಗಾಯಕಿ ಇದ್ದರು, ಅವರು ಸಂಸ್ಥೆ ಅವರು ಅವ್ರು ಕೊಟ್ಟಿದ್ದು ಅವಾಗ ನಂಗೆ. ಅದ್ರ ನಂತರ ಸುಮಾರು ಬೇರೆ ಬೇರೆದವರು ನಂಗೆ ಇದು ಮಾಡ್ಯಾರ. ಈಗ ಇತ್ತೀಚೆಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ 24-25 ಸಾಲಿಗೆ ಬಂತು. ಅವೇನು ಪ್ರಶಸ್ತಿಗಳು ಬರ್ತಿರ್ತಾವ ಅದ್ರ ಬಗ್ಗೆ ನಂಗೆ ಕೃತಜ್ಞತೆ ಅದ. ಖರೆ ನಂಗೆ ಅದ್ರ ಬಗ್ಗೆ ಭಾಳ ಏನು ಇಲ್ಲ, ನಮ್ಮ ಕೆಲಸ ಮಾಡ್ಕೋತಿರೋದು ಅವ್ರಿಗೆ ಚಲೋ ಅನಿಸಿದ್ರೆ ಕೊಡ್ತಾರೆ, ಅದು ಅವ್ರಿಗೆ ಬಿಟ್ಟದು, ಅದು ಕಡೆಗೆ ದೇವ್ರ ಇಚ್ಛಾ. ಮತ್ತು ಏನು ಬಂದದ್ದು ಬಿಟ್ಟದೆಲ್ಲ ನಮ್ಗೆ ಗುರುಗಳ ಕೃಪಾ ಅಂತ ಹೇಳ್ಕೊಳ, ಅವ್ರ ಕೃಪಾದಿಂದ ಬಂದದ್ದಿದೆಲ್ಲ. ನಮ್ಮ ಕೆಲಸಕ್ಕೆ ಯಾರು ಕೊಟ್ಟಾರ ಅಂತ ನಾನು ಅನ್ಕೊಳಕಿಲ್ಲ, ಅಂತ ಕೊಡುವಷ್ಟು ದೊಡ್ಡ ಕೆಲಸವನ್ನು ಮಾಡಿ ಅಂತ ಅನ್ಕೊಳಕಿಲ್ಲ ನಾನು.
0: ಸರಿಗ, ಹಾರ್ಮೋನಿಯಂ ಕಲಿಯಲು ಬಯಸುವಂತಹ ಇಂದಿನ ಯುವ ಜನತೆಗೆ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ?
1: ಅದೇ ಈ ಸಂಗೀತ ಸಾಧನ ಏನದಲ್ಲ ಇದು, ಇಟ್ ಶುಡ್ ಬಿಕಮ್ ರಿಫ್ಲೆಕ್ಸ್ ಆಫ್ ಯುವರ್ ಪರ್ಸನಾಲಿಟಿ. ಅದು ಬರೀ ಒಂದು ವಾದ್ಯ ಒಂದು, ಈಗ ಟೈಪ್ ರೈಟಿಂಗ್ ಕ್ಲಾಸಿಗೂ ಹಾರ್ಮೋನಿಯಂ ಕ್ಲಾಸಿಗೂ ವ್ಯತ್ಯಾಸ ಅದ. ಟೈಪ್ ರೈಟಿಂಗ್ ಎರಡಕ್ಕೂ ಕೀಬೋರ್ಡ್ ಇರ್ತಾವೆ, ಕಂಪ್ಯೂಟರ್ ಕ್ಲಾಸ್ ಹೋಗಿ ಅದರೊಳಗೂ ಕೀಬೋರ್ಡ್ ಇರ್ತಾವೆ, ಇಲ್ಲೂ ಕೀಬೋರ್ಡ್ ಇರ್ತಾವೆ. ಕರೆ ಹಾರ್ಮೋನಿಯಂ ಅಂದರೆ ಅದರೊಳಗೆ ಬರೀ ಸಂಗೀತ ಇಲ್ಲ, ಅದರೊಳಗೆ ಜೀವ ಅದ, ಅದರೊಳಗೆ ಒಂದು ಶಕ್ತಿ ಅದ. ಆ ಶಕ್ತಿಯನ್ನು ನೀವು ಕಂಡುಕೊಂಡು ಯು ಕರೆಸ್ಪಾಂಡ್ ಯುವರ್ ಇನ್ನರ್ ಸೆಲ್ಫ್, ನಿಮ್ಮದೇನು ವ್ಯಕ್ತಿತ್ವ ಅದ ಅದರೊಳಗೆ ನೀವು ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮೊಳಗೆ ಸಾಕಷ್ಟು ಅದ್ರ ಜಾಗೃತಿ ಆಗ್ತದೆ, ನೀವು ಬೆಳಿಲಿಕ್ಕೆ ಭಾಳ ಅವಕಾಶ ಆಗ್ತದೆ ಅಂತ ಹೇಳ್ತೀನಿ ನಾನು.
0: ಸರ್, ನಮ್ಮ ಕೇಳುಗರಿಗೆ ಸಂದೇಶ ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು?
1: ಸಂದೇಶ ಅಂತ ಹೇಳಂಗಿಲ್ಲ, ನನ್ನ ಭಾವನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದ್ರೆ ಬೆಳಗಾವಿ ನನ್ನ ಹುಟ್ಟಿದವರು, ನಾ ಎಲ್ಲೇ ಜಗತ್ತಿನಾಗ ಎಷ್ಟು ಊರ ಅಡ್ಡಾಡಿ ಬಂದರೂ ಸದ್ಯಕ್ಕೆ ಬೆಳಗಾವಿ ಬಂದ್ಕೊಳ್ಳಿ ನಂಗೆ ಏನೊಂದು ಆನಂದ ಆಗ್ತದೆ, ಅದಕ್ಕೇನು ಸಾಟಿನೇ ಇಲ್ಲ. ಆಮೇಲೆ ಈ ಊರೊಳಗೆ ಬರಬೇಕು, ಇಲ್ಲಿ ಹಾಡಬೇಕು, ಬಾರಿಸ್ಬೇಕು, ಇಲ್ಲಿ ಮಂದಿನ ಮುಟ್ಟಬೇಕಂತ ಭಾಳ ಇಚ್ಛೆ ಆಗ್ತಿರ್ತಾರೆ. ಸೊ ಹಿಂಗೆ ಮೇಲಿನ ಮೇಲೆ ಬಂದು ಇಲ್ಲಿ ಮಂದಿ ಎದುರಿಗೆ ನನ್ನ ಸಂಗೀತ ಹಂಚ್ಕೋಬೇಕಂತ ಅನಿಸ್ತದೆ. ಆಮೇಲೆ ಸಂಗೀತ ಬೆಳಿಬೇಕು ಬೆಳಗಾವಿನಾಗ, ಯಾಕಂದ್ರೆ ಒಂದು ಕಾಲಕ್ಕೇನೆ ಬೆಳಗಾವಿನೊಳಗೆ ಶಾಸ್ತ್ರೀಯ ಸಂಗೀತದ ಉಚ್ಛ್ರಾಯ ಇತ್ತು, ಇವತ್ತು ಅಷ್ಟು ಆ ಮಟ್ಟದ ನೋಡ್ಲಿಕ್ಕೆ ಸಿಗೋದಿಲ್ಲ. ಸ್ವಲ್ಪ ಎಲ್ಲರೂ ಸ್ವಲ್ಪ ಗಂಭೀರವಾಗಿ ಶಾಸ್ತ್ರೀಯ ಸಂಗೀತವನ್ನು ಗಂಭೀರವಾಗಿ ತಗೊಂಡು ಗಂಭೀರವಾಗಿ ಕಲಿಬೇಕು. ಒಮ್ಗೆಲೆ 2 ತಿಂಗಳು ಕಲಿತ ಮೇಲೆ ಒಮ್ಗೆಲೆ ಸುಗಮ ಸಂಗೀತ ಹಾಡೋದು, ಸಿನಿಮಾ ಸಂಗೀತ ಹಾಡೋದು ಅದು ಹಾಡಲಿ, ಖರೆ ಈ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಸಾಧನೆ ಮಾಡಿ ಶಾಸ್ತ್ರೀಯ ಸಂಗೀತ ಬೆಳೆಸ್ಕೊಂಡ್ರೆ ಮತ್ತು ನಮ್ಮ ಗತವೈಭವ ಏನಿತ್ತು ಬೆಳಗಾವಿದು ಅದು ಮತ್ತು ವಾಪಸ್ ಬರಲಿ ಅಂತ ನಾನು ಅನ್ಕೋತೀನಿ. ಸೊ ಅಂಥ ದಿವಸಗಳೊಳಗೂ ಬರಲಿ, ಮತ್ತು ನಾನು ಮತ್ತೆ ಎಲ್ಲರ ಜೋಡಿ ಬಂದು ಇಲ್ಲಿ ಸಂಗೀತದೊಳಗೆ ನನ್ನನ್ನು ತೊಡಸ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ.
0: ಖಂಡಿತ ಸರ್. ಸರ್, ಈಗ ಹಾರ್ಮೋನಿಯಂ ವಾದ್ಯವನ್ನು ಜನಪ್ರಿಯಗೊಳಿಸುವಲ್ಲಿ ಮತ್ತು ಹೊಸ ಪೀಳಿಗೆಗೆ ಈ ಒಂದು ಹಾರ್ಮೋನಿಯಂ ವಾದ್ಯವನ್ನು ತಲುಪಿಸುವುದರಲ್ಲಿ ತಾವು ಮಾಡ್ತಾ ಇರುವಂತಹ ಸೇವೆ ಅತ್ಯಂತ ಮಹತ್ವದ್ದಾಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್.
1: ನಮಸ್ಕಾರ, ಧನ್ಯವಾದ.

ಸ್ನೇಹಿತರೆ, ಹಾರ್ಮೋನಿಯಂ ವಾದ್ಯವನ್ನು ಜನಪ್ರಿಯಗೊಳಿಸುವಲ್ಲಿ ಪಂಡಿತ್ ಡಾಕ್ಟರ್ ರವೀಂದ್ರ ಕಾಟೋಟಿಯವರು ಮಾಡಿದ ಸೇವೆ, ಗುರು ಪರಂಪರೆಯನ್ನು ಕಾಪಾಡಿದ ಅವರ ನಿಷ್ಠೆ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಅವರು ನೀಡ್ತಾ ಇರುವಂತಹ ಮಾರ್ಗದರ್ಶನ ತಮ್ಮೆಲ್ಲರಿಗೂ ಖಂಡಿತ ಸ್ಫೂರ್ತಿಯಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಖ್ಯಾತ ರಂಗ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಬಿ ಜಯಶ್ರೀ ಹಾಗೂ ತಂಡದವರಿಂದ ರಂಗಗೀತೆಗಳನ್ನ ಕೇಳಲಿದ್ದೀರಿ.
1: ಮೊದಲು ಆ ವಿಘ್ನ ನಿವಾರಕನನ್ನು ಪ್ರಾರ್ಥಿಸಿ ಎಲ್ಲವೂ ಸುಗಮವಾಗಿ ಸುಸೂತ್ರವಾಗಿ ಕಾರ್ಯಕ್ರಮ ನಡೆಯಲಿ ಎಂದು ಪ್ರಾರ್ಥಿಸುವುದೇ ಒಂದು ವಾಡಿಕೆ. ಹಾಗೆಯೇ ಲಕ್ಷಾಪತಿ ರಾಜನ ಕಥೆ ನಾಟಕದ ಈ ಗಣೇಶನ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಂಗ ಸಂಗೀತ ಕಾರ್ಯಕ್ರಮ ನಿಮಗಾಗಿ.
2: ನಮಸ್ಕಾರ. ನಮ್ಮದು ರಂಗ ಸಂಗೀತವೂ ಹೌದು, ರಂಗಗೀತೆಯೂ ಹೌದು.

0: ಶರಣು ಶರಣಾರ್ಥಿ.
1: 1500 ಸಂಗಣ್ಣನವರ ಕಥೆಗಳ ಸಂಗ್ರಹದಿಂದ ಎಚ್ ಎಸ್ ನಾಗರಾಜ್ ಅವರು ರಂಗರೂಪದಿಂದ ಮಾಡಿದಂತ ನಾಟಕ ಲಕ್ಷಾಪತಿ ರಾಜನ ಕಥೆ. ಇದು ಜನಪದ ಪ್ರಕಾರವಾದ ಜೋಗೇರ ಆಟದ ಒಂದು ಶೈಲಿಯನ್ನಿಟ್ಕೊಂಡು ಬಿ ಜಯಶ್ರೀ ಅವರು ನಿರ್ದೇಶಿಸಿದ್ರು. ಆಗಿನ ಕಾಲದಲ್ಲಿ ರಾಷ್ಟ್ರೀಯ ಒಂದು ನಾಟಕ ಸ್ಪರ್ಧೆಗಳಾಗ್ತಿತ್ತು. ಹವ್ಯಾಸಿ ತಂಡಗಳು ಅಥವಾ ಪ್ರೊಫೆಷನಲ್ ಥಿಯೇಟರ್ ಗ್ರೂಪ್ನ ಕರೆಸಿ ಸ್ಪರ್ಧೆಗಳಾಗ್ತಿದ್ದಾಗ ಕರ್ನಾಟಕದ ಅಂದರೆ ಕನ್ನಡದ ನಾಟಕಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಲ್ಲದೆ ಈಜಿಪ್ಟ್ ಕೈರೋ ಅಂತ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗಾಗಲಿ ಅಥವಾ ಬೇರೆ ದೇಶದ ಕಾರ್ಯಕ್ರಮಗಳಲ್ಲಿ ಕನ್ನಡ ನಾಟಕ ಪ್ರದರ್ಶಿಸಿರುವಂಥ ಒಂದೇ ಒಂದು ನಾಟಕ ಅಂದರೆ ಲಕ್ಷಾಪತಿ ರಾಜನ ಕಥೆ. ಅದು ಬಿ ಜಯಶ್ರೀಯವರ ನಿರ್ದೇಶನದಲ್ಲಾದಂಥ ಸ್ಪಂದನ ತಂಡದ ನಾಟಕ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಮುಂದಿನ ಒಂದು ರಂಗ ಗೀತೆ ನಿಮಗಾಗಿ. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುತ್ತಾರಲ್ಲ, ಪುರಂದರ ದಾಸರ ದೇವರ ನಾಮಗಳನ್ನೆಲ್ಲ ಆಧರಿಸಿ ದಾಸ ಸಾಹಿತ್ಯವನ್ನು ಹೀಗೂ ವಿಭಿನ್ನ ರೀತಿಯಲ್ಲಿ ಎಲ್ಲರ ಮನಮುಟ್ಟುವಂತೆ ಒಂದು ರಂಗ ಪ್ರಯೋಗಗಳಲ್ಲಿ ಬಳಸಬಹುದು ಎಂದು ವಿ ವಿ ಕಾರಂತರು ಸತ್ತವರ ನೆರಳು ನಾಟಕದಲ್ಲಿ ವಿಭಿನ್ನ ಶೈಲಿಯಲ್ಲಿ ಎಲ್ಲರಿಗೂ ಮನಮುಟ್ಟುವಂತೆ ಮಾಡಿದ್ದಾರೆ. ಸತ್ತವರ ನೆರಳು ನಾಟಕದ ಮುಂದಿನ ಹಾಡು ನಿಮಗಾಗಿ.

0: ಮುಂದಿನ ಒಂದು ರಂಗಗೀತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರರ ಜೋಕುಮಾರ ಸ್ವಾಮಿ ನಾಟಕದಿಂದ.
1: ಸ್ವಾಮಿ ನಾವು ನಿಮಗ ಯಕೋ ಏ

ಮುಂದಿನ ಒಂದು ರಂಗಗೀತೆ ಸ್ಪಂದನ ತಂಡದ ಗಿರಿಜಾ ಕಲ್ಯಾಣ ಬಿ ಸುರೇಶರವರು ರಚಿಸಿರುವಂತಹ ನಾಟಕ. ಈ ಒಂದು ನಾಂದಿಗೀತೆ, ಆ ನಾಟಕದ ನಾಂದಿಗೀತೆ ಕಂಸಾಳೆ ಜಾನಪದ ಪ್ರಕಾರದ ಶೈಲಿಯಲ್ಲಿ HS ವೆಂಕಟೇಶ ಮೂರ್ತಿರವರು ರಚಿಸಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದಂತ ಈ ಕವಿ ನಾಟಕಕಾರರು ಹೌದು, ಕವಿಯೂ ಹೌದು, ಪ್ರಾಧ್ಯಾಪಕರು, ವಿಮರ್ಶಕರು, ಕೊನೆಗೆ ನಟರಾಗಿ ನಿರ್ದೇಶಕರಾಗಿಯೂ ಹೆಸರು ಮಾಡಿದ್ದಾರೆ. ಕಥೆ, ಚಿತ್ರಕಥೆ, ಹೀಗೆ ಅನೇಕ ಸಾಹಿತ್ಯದ ಆಯಾಮಗಳಲ್ಲಿ ಹೆಸರು ಮಾಡಿದಂಥ ಕವಿಗೆ ನಮ್ಮ ತಂಡದ ಮೂಲಕ ಒಂದು ನಮನವನ್ನು ಅರ್ಪಿಸಿ ಈ ಒಂದು ಹಾಡಿನ ಮೂಲಕ ನಾವು ನಮ್ಮ ಅಭಿಮಾನವನ್ನು ತೋರಿಸಿದ್ದೇವೆ. ಸಂಗೀತ ಸಂಯೋಜನೆ ರೂಮಿ ಹರೀಶ್ ರವರದ್ದು.

0: ಬಹುಶಃ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಸ್ಪಂದನ ತಂಡಕ್ಕೆ ಬಿಜೆಶ್ರೀಯವರಿಗೆ ಹೆಚ್ಚು ನಾಟಕಗಳನ್ನು ಬರ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲ್ಲ. ಯಾಕೆಂದ್ರೆ ಅವರ ಭಾವನಾತ್ಮಕವಾಗಿ ಒಂದು ಸಾಹಿತ್ಯವನ್ನು ಕಟ್ಟುವ ರೀತಿ, ನಾಟಕವನ್ನು ಚಿತ್ರಿಸುವ ರೀತಿ, ಪ್ರತಿಯೊಂದು ಕ್ಯಾರೆಕ್ಟರ್ನ ಎಷ್ಟು ಸೊಗಸಾಗಿ ಒಂದು ರೂಪ ತಳೆಯುವಂತೆ ಮಾಡ್ತಿದ್ರು ಅಂದರೆ ಅದು ಜಯಶ್ರೀ ಮೇಡಮ್ ಅವ್ರಿಗೆ ಬಹಳ ಇಷ್ಟ ಆಗ್ತಿತ್ತು. ಸರ್, ನೀವು ಒಂದು ನಾಟಕ ಬರ್ಕೊಡಿ ಸರ್, ನಂಗೆ ಹಿಂಗೆ ಹಿಂಗೆ ಬೇಕು, ಕಥಾವಸ್ತುನ ತಗೊಂಡು ಕೂಡಿಸಿ ಅವ್ರು ಹೇಳಿದ ತಕ್ಷಣ ಹಾಗೆ ಒಂದು ಕೆಲವು ದಿನಗಳಲ್ಲಿ ನಾಟಕಗಳು ಬರ್ಕೊಡ್ತಾ ಇದ್ರು. ಹಾಗೆ ಒಂದು ನಾಟಕ ಹೆಳವನಕಟ್ಟೆ ಗಿರಿಯಮ್ಮರವರ ಕಥೆಯನ್ನು ಆಧರಿಸಿ ಚಿತ್ರಪಟ ರಾಮಾಯಣ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಾಟಕ ಬರ್ಕೊಟ್ಟಿದ್ದಾರೆ. ಕಾರ ಶೈಲಿಯು ಭೂತೇರಾಟದ ಶೈಲಿಯನ್ನು ಆಧರಿಸಿ ಬಿಜಯಶ್ರೀರವರು ನಾಟಕವನ್ನು ನಿರ್ದೇಶಿಸಿದ್ದಾರೆ. ಇದೇ ನಾಟಕದ ಒಂದು ಹಾಡು, ಎಷ್ಟು ಸೊಗಸಾಗಿದ್ದಾಳೆ ಆ ರಾವಣನ ತಂಗಿ ಅಲ್ವಾ. ಇಷ್ಟ ಆದ್ಲು ಅಂತ ಹೇಳ್ಬಿಟ್ಟಿ ಅಕ್ಕ.
1: ನೀವೆಲ್ಲ ಇಷ್ಟೊಂದು ಜನ ಇರಲ್ಲ, ನನಗೆ ಹೆದರಿಕೆ ಆಗ್ತಾ ಇದೆ, ಬೆವತೋಗ್ತಾ ಇದ್ದೀನಿ. ದಯವಿಟ್ಟು ಏನೂ ಆಗ್ದಲ್ಲಿರಲಿ, ತೊಂದರೆ ಹಾಡಿಗೆ ಅಂತ ಹರಿಸಿ.

0: ಸಹಾಯಮ್ಮ
1: ತೋರಿಸ್ತಾ ಇಲ್ಲ.
2: ಎಷ್ಟೊಂದು ಎಂಬಂದಿದ್ದಾರೆ ಎದ್ ನಿಲ್ಸಿ
1: ರಾವಣನ
2: ರಾವಣನ
1: ತಂಗಿ
2: ಅಮ್ಮ ಶೂರ್ಪಣಕ್ಕಿ
0: ಕೊರವಂಜಿ
3: ಮತ್ತ
1: ಚಂದ್ರನಕ್ಕಿ
2: ಚಂದ್ರನಕ್ಕಿ
1: ನೋಡೇ ಕುಂತ ಭಂಗಿ

0: ಎಷ್ಟು ಸೊಗಸಾಗಿ ಒಂದು ಹಾಡೆ ಇಡೀ ಚಿತ್ರಣವನ್ನ ನಿಮ್ ಕಣ್ಮುಂದೆ ತರುತ್ತಲ್ವಾ, ಅದು ರಂಗ ಸಂಗೀತ, ರಂಗಗೀತೆ ಅಂತ ಹೇಳ್ಬಹುದು. ಮುಂದಿನದು ಕಂಪನಿ ನಾಟಕದ ಹಾಡು ಅಟ್ ಲೀಸ್ಟ್ ನಿಮ್ ಮುಂದೆ ಹಾಡುವಂತ ಒಂದು ಅವಕಾಶ ಇವತ್ತಿದೆ ನಿಮಗೆ. ಜಯಶ್ರೀಮ್ ಅವ್ರು ನಮ್ಗೆ ಹೇಳ್ಕೊಡುವಾಗೆಲ್ಲ ಅಥವಾ ಕಂಪನಿ ನಾಟಕದ ಒಂದು ಟೂಲ್ಸ್ ಟೆಕ್ನಿಕ್ಸ್ ನೆಲ್ಲ ಹೇಳುವಾಗ ವಿಸ್ಮಯವಾಗಿರುತ್ತೆ ಅದು ಕೇಳ್ತಿದ್ರೇನೆ. ಇನ್ನ ನೋಡಿದಂತ ವ್ಯಕ್ತಿಗಳು ಅವ್ರ ಪುಣ್ಯ ಎಷ್ಟಿರ್ಬೋದು ಅಲ್ವಾ. ಗುಪಿ ಕಂಪನಿಯ ಒಂದು ನಾಟಕ ಕೃಷ್ಣಲೀಲೆ ನಾಟಕದ ಈ ಒಂದು ಹಾಡು ನಿಮಗಾಗಿ, ಹುಣಸೂರು ಕೃಷ್ಣಮೂರ್ತಿ ರವರ ಕೃಷ್ಣಲೀಲೆ ನಾಟಕ. ಹಿಂದಿನ ಕಾಲದೆಲ್ಲ ಸಂಗೀತ ಸಂಯೋಜಕರಂತ ಇರ್ತಿರ್ಲಿಲ್ಲ, ಬೇರೆ ಬೇರೆ ಶೈಲಿಯ ಅಂದ್ರೆ ಬೇರೆ ಭಾಷೆಗಳಲ್ಲಿ ಇದ್ದಂತ ಹಾಡುಗಳನ್ನೇ ಆ ಟ್ಯೂನ್ಸ್ ನ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಕನ್ನಡ ಸಾಹಿತ್ಯ ಬರೆದು ಆ ಒಂದು ನಾಟಕಗಳಲ್ಲಿ ಹಾಡುಗಳನ್ನ ಅಳವಡಿಸ್ತಾ ಹೋಗ್ತಿದ್ರು. ಅಂತ ಒಂದು ಗೀತೆ ನಿಮ್ಮ ಮುಂದೆ.
1: ನಾನು ಒಂದು ಕಾರ್ಯಕ್ರಮ ಮಾಡ್ತೀನಿ, ರಂಗಗೀತೆಗಳು ನಡೆದು ಬಂದ ದಾರಿ ನನ್ನ ದೃಷ್ಟಿಯಲ್ಲಿ ನಾನು ನೋಡಿದ ಒಂದು ಗೀತೆ ಅಂತ, ರಂಗಗೀತೆಗಳ ದಾರಿ. ಅದರಲ್ಲಿ ಸಾಕಷ್ಟು ಹೀಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇದನ್ನು ಆಗ ಶಾಸ್ತ್ರೀಯ ಸಂಗೀತಗಳನ್ನ, ಕೀರ್ತನೆ ಇವುಗಳನ್ನ ಅಳವಡಿಸ್ಕೊತಾ ಇದ್ರು. ಆಮೇಲೆ ಬಹುಶಃ ಅವರಿಗೆ ಬೋರ್ ಆಯ್ತು ಅನ್ಸುತ್ತೆ, ಯಾಕೆ ಸ್ವಲ್ಪ ನಾವು ಬದಲಾಯಿಸಬಾರ್ದು ಅಂತ ಹೇಳಿ ಚೀಸ್ ಕರೆ ತಿರುಗಿದ್ರು. ಅಂದ್ರೆ ಬೆಂಗಾಲ್ ಕರೆ ಜ್ಯೋತಿಕರ ಇವರು ಕೂಡ ಚೀಸ್ಗಳನ್ನ ತಗೊಂಡು ಹಾಡಿದೆ. ಆಮೇಲೆ ಅದಕ್ಕೂ ಮುಂದೆ ಹೋಗಿ ಚಿತ್ರಗೀತೆಗಳನ್ನ ತಗೊಂಡು, ಸೊ ಹಾಗೆ ಚಿತ್ರಗೀತೆಗಳನ್ನ ಟ್ಯೂನ್ಗಳನ್ನ ತಗೊಂಡು ಅಳವಡಿಸಿದಂತ ಗೀತೆಗಳು ಕೃಷ್ಣದೇ. ಅದರದೇ ಒಂದು ಹಾಡು ನಿಮ್ಮ ಮುಂದೆ.

0: ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಖ್ಯಾತ ರಂಗ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಬಿ ಜಯಶ್ರೀ ಹಾಗೂ ತಂಡದವರಿಂದ ರಂಗಗೀತೆಗಳನ್ನ ಕೇಳಿದಿರಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಶ್ರೀರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ.

ದಶರಥನು ಯಾವ ರೀತಿಯಲ್ಲಿ ಯಜ್ಞವನ್ನು ಮಾಡಿದ ಅಂತ ಕವಿ ಹೇಳ್ತಾರೆ. ಅವನು ಖಡ್ಗಧಾರಾ ವ್ರತವನ್ನು ಕೈಗೊಂಡ. ಖಡ್ಗಧಾರಾ ವ್ರತ ಅಂದ್ರೇನು? ಅದಕ್ಕೆ ಹಳೆ ಕಾವ್ಯಗಳು ಹಸಿಧಾರಾ ವ್ರತ ಅಂತ ಬರುತ್ತೆ. ಹಸಿ ಅಂದ್ರೇ ಖಡ್ಗ, ಕತ್ತಿ, ಕತ್ತಿ ಮೇಲೆ ನಡೆಯೋ ಥರ. ಅಂದರೆ ಆಚೆ ಈಚೆ ಹೋದರೆ ಬಿದ್ದೋಗ್ತಾರೆ, ಕೈ ಕುಯ್ಯತ್ತೆ, ಮೈ ಕುಯ್ಯತ್ತೆ ಅಂದರೆ ಬಹಳ ನಿಯಮನಿಷ್ಠೆ, ಕಟ್ಟುನಿಟ್ಟು ಕಟ್ಟುನಿಟ್ಟಾಗಿ ಅವನು ಆ ಯಜ್ಞವನ್ನು ಕೈಗೊಂಡ. ಮತ್ತು ಅವನಂತೆಯೇ ಅವನ ಪತ್ನಿಯರು, ಮೂರೂ ಜನ ಪತ್ನಿಯರು ಕೂಡ ನಾರುಮಡಿಯನ್ನು, ನಾರಿನ ಬಟ್ಟೆಯನ್ನು ಉಟ್ಕೊಂಡು ನೋಂಪಿಗೆ, ನೋಂಪಿ ಅನ್ನೋ ಶಬ್ದ ಬಳಸ್ತಾ ಇದ್ದಾರೆ ಇಲ್ಲಿ. ಸಾಮಾನ್ಯ ನೋಂಪಿ ಅನ್ನೋ ಶಬ್ದ ಬರೋದು ಜೈನ ಸಾಹಿತ್ಯದಲ್ಲಿ. ಜೈನರಲ್ಲಿ ನೋಂಪಿಗಳು ಜಾಸ್ತಿ, ವೈದಿಕರಲ್ಲಿ ವ್ರತಗಳು ಜಾಸ್ತಿ. ವ್ರತಕ್ಕೆ ಇನ್ನೊಂದು ಅರ್ಥ ನೋಂಪಿ, ಆದರೆ ನೋಂಪಿಗೂ ವ್ರತಕ್ಕೂ ಕೆಲವು ವ್ಯತ್ಯಾಸಗಳು ಉಂಟು. ನೋಂಪಿ ಅನ್ನೋ ಪದವನ್ನು ಕುವೆಂಪು ಅವರು ಬಳಸ್ತಾ ಇದ್ದಾರೆ, ಅದನ್ನು ಗಮನಿಸಬೇಕು. ಅವನು ನಿಂದ ದಾರೆಯರು, ತನ್ನ ಜೊತೆಯಲ್ಲಿ ಅವನ ದಾರೆಯರು, ಹೆಂಡತಿಯರು ನಿಂತ್ಕೊಂಡ್ರು, ಅಂದರೆ ಅವನ ಜೊತೆಯಲ್ಲಿ ಅವರು ಒಟ್ಟಿಗೆ ಸೇರಿದ್ರು. ತನುಜಾತ ಕಾಮೇಷ್ಟಿಯಂ, ತನುಜಾತರು ಹುಟ್ಟಲಿ, ಒಳ್ಳೆ ಸೊಂಪಾಗಿರುವಂಥ ಮಕ್ಕಳು ಹುಟ್ಟಲಿ ಅಂತ ಈ ಯಜ್ಞವನ್ನು ಕೈಗೊಂಡ್ರು. ಆ ಯಜ್ಞವನ್ನು ಮಾಡಬೇಕಾದ್ರೆ ಅದು ತುಂಬ ವೈದಿಕ ಯಜ್ಞ ಅದು, ಹಾಗಾಗಲ್ಲಿ ರುಕ್, ಯಜಸ್ಸು, ಸಾಮ ಎಲ್ಲ ವೇದದ ಮಂತ್ರಗಳನ್ನು, ಓಂಕಾರಗಳನ್ನು ಹೇಳಿಕೊಂಡು ಆ ಯಜ್ಞವನ್ನು

ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಋತ್ವಿಜರು ಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಯಜ್ಞವನ್ನು ಬಲ್ಲಂಥ ಅನೇಕ ವಿದ್ವಾಂಸರು, ಹಿರಿಯರು, ಋತ್ವಿಜರು ಬಂದಿದ್ದಾರೆ. ದೇವರಿಗೆ ಹವಿಸ್ಸನ್ನು ಅರ್ಪಿಸುವಾಗ ಯಾವ ರೀತಿ ಅರ್ಪಿಸಿದ ದಶರಥ ಅಂದರೆ ಆತ್ಮಭಕ್ತಿಯಿಂದ, ಅತ್ಯಂತ ಭಕ್ತಿಯಿಂದ. ಯಾಕೆಂದರೆ ನೀನು ನಂಬಿ ಮಾಡು ಅಂತ ಜಾಬಾಲಿ ಹೇಳಿದ್ದ, ಇವನು ಹಾಗೆ ನಂಬಿಯೇ ಮಾಡಿದ. ಇದು ಬಹಳ ಮುಖ್ಯ. ಇದು ಚಿತ್ತಪಸ್ ಶಕ್ತಿ ಎಂ ಬಯಸಿ, ಅವನು ತನ್ನ ಚಿತ್ತದ ತಪಸ್ಸಿನ ಶಕ್ತಿಯನ್ನು ಇಟ್ಕೊಂಡವನು ಒಳ್ಳೆಯದನ್ನು ಬಯಸಿ ಈ ಆತ್ಮಭಕ್ತಿಯಿಂದ ಪ್ರತಿಯೊಂದು ಸರ್ತಿ ಹವಿಸ್ಸನ್ನು ಅರ್ಪಿಸಬೇಕಾದ್ರೆ ತುಂಬ ಭಕ್ತಿಯಿಂದ ದಶರಥ ಆ ಕೆಲಸವನ್ನು ಮಾಡಿದ.

ಬಹಳ ಮುಖ್ಯವಾಗಿರೋ ಭಾಗ ಇದು. ನಮ್ಮ ದೇಶದಲ್ಲಿ ನಾಲ್ಕು ಪುರುಷಾರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಮೂರೇ ಬಹಳ ಮುಖ್ಯವಾದ್ದು, ಧರ್ಮ, ಅರ್ಥ ಮತ್ತು ಕಾಮ. ಕಾಮಕ್ಕೆ ಇವತ್ತು ನಾವು ಬಹಳ ಸೀಮಿತವಾದ ಅರ್ಥವನ್ನು ಕೊಟ್ಟುಬಿಟ್ಟು ಅದನ್ನು ಬಳಸ್ತಾ ಇದ್ದೀವಿ. ನಾವು ಕಾಮವನ್ನು ನಾವು ಇವತ್ತು ಬಹಳ ನೆಗೆಟಿವ್ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಯಾವುದನ್ನೆಲ್ಲ ನಾವು ಬಯಸ್ತೀವೋ, ಯಾವುದೆಲ್ಲ ನಮ್ಮನ್ನು ಒಂದು ಜೀವನದ ಹೆಗ್ಗುರಿಯ ಕಡೆಗೆ ಕರ್ಕೊಂಡು ಹೋಗುತ್ತೋ ಅದೆಲ್ಲವೂ ಕಾಮವೇ. ಒಳ್ಳೆ ಬಟ್ಟೆ, ಒಳ್ಳೆ ಆಹಾರ, ಒಳ್ಳೆ ಸಂಗೀತ, ಒಳ್ಳೆ ಪುಸ್ತಕ, ಇದೆಲ್ಲವೂ ಕಾಮವೇ. ಹಾಗಾಗಿ ಅದಕ್ಕಾಗಿ ನಾವು ಮಾಡುವ ಪ್ರಾರ್ಥನೆ ಇದೆಯಲ್ಲ, ಅದು ಕಾಮ್ಯ ಪ್ರಾರ್ಥನೆ. ಹಾಗೆ ಮಾಡದೇ ಇರುವಂಥ ಪ್ರಾರ್ಥನೆ ಇದೆಯಲ್ಲ, ಅದು ನಿಷ್ಕಾಮ್ಯ ಪ್ರಾರ್ಥನೆ. ಅದಕ್ಕೆ ನಿಷ್ಕಾಮಕರ್ಮ ಮತ್ತು ಸಕಾಮಕರ್ಮ ಅಂತ ಎರಡೂ ಉಂಟು. ದಶರಥ ಮಾಡ್ತಿರೋದು ಸಕಾಮಕರ್ಮ ಯಜ್ಞ ಇದು. ನನಗೆ ಒಳ್ಳೆ ಮಕ್ಕಳು ಹುಟ್ಟಲಿ ಅನ್ನೋ ಕಾರಣಕ್ಕೆ ಅವನು ಸಾತ್ವಿಕ ವಿಧಾನದಿಂದ ಅಹಿಂಸಾಮಯ ಯಜ್ಞವನ್ನು ಕೈಗೊಂಡಿದ್ದಾನೆ. ಇದು ಒಂದು. ಎರಡನೇದು, ಇವನು ಯಾವ ರೀತಿ ಆ ಯಜ್ಞದ ಸಂದರ್ಭದಲ್ಲಿ ಮತ್ತು ಯಜ್ಞದ ನಂತರದಲ್ಲಿ ಅವನ ನಡವಳಿಕೆಗಳು ಹೇಗಿತ್ತು ಅನ್ನೋದನ್ನು ಕುವೆಂಪು ಚಿತ್ರಿಸ್ತಾರೆ. ಮನದೊಲೆ ತನುಜರು, ಮನಸ್ಸಿದ್ದಂತೆ ಮಕ್ಕಳು ಅಂತ ಗಾದೆ ಮಾತಿದು. ನಿಮ್ಮ ಮನಸ್ಸು ಹೆಂಗಿದೆಯೋ ನಿಮ್ಮ ಮಕ್ಕಳು ಹೆಂಗಿರ್ತಾರೆ ಅಂತ ಗಾದೆ ಮಾತನ್ನು ಅರ್ಥ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿ ಇರಬಹುದಾದ ಅಲ್ಪತೆಯ ಭಾವಗಳನ್ನೆಲ್ಲ, ಅಲ್ಪ ಭಾವನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅದನ್ನೆಲ್ಲ ತೊರೆದು ಅವನು ಏನನ್ನು ಧ್ಯಾನಿಸ್ದ ಅಂದರೆ, ಈಗ ಯಜ್ಞದ ಸಂದರ್ಭದಲ್ಲಿ ಗಗನಮಂ, ಆಕಾಶವನ್ನು, ಯಾಕೆಂದರೆ ಆಕಾಶ ವಿಸ್ತಾರವಾದದ್ದು, ಪೃಥ್ವಿಯಂ, ಪೃಥ್ವಿ ಅತ್ಯಂತ ತೂಕವಾದದ್ದು, ಭಾರವಾದದ್ದು, ವಾರ್ಧಿಯಂ, ಸಮುದ್ರವನ್ನು ನೆನಪಿಸ್ಕೊಳ್ತಾ ಇದ್ದಂತೆ ಅವನು ಧ್ಯಾನಿಸ್ತಾ ಇದ್ದಂತೆ. ಪರ್ವತ ಅರಣ್ಯಗಳನ್ನು, ಕಾಡು ಮತ್ತು ಬೆಟ್ಟಗಳನ್ನು ಅವನು ಜ್ಞಾಪಿಸ್ಕೊಳ್ತಾ, ಯಾಕೆಂದರೆ ಅವೆಲ್ಲ ಬೃಹತ್ ಮತ್ತು ಮಹತ್ತಿಗೆ ಸಂಕೇತಗಳು. ಅಂದರೆ ನಾಳೆ ಹುಟ್ಟೋ ಮಕ್ಕಳು ಬೃಹತ್ ಮಹತ್ತನ್ನು ವ್ಯಕ್ತಿತ್ವದಲ್ಲಿ ಇಟ್ಕೊಂಡಿರಬೇಕು ಅಂತ. ಅವರು ಅಲ್ಪಮತಿಗಳಾಗಬಾರ್ದು, ಅವರು ವಿಚಾರಮತಿಗಳಾಗಬೇಕು, ಅಷ್ಟೇ ಅಲ್ಲ ವಿಶಾಲ ಮತಿಗಳಾಗಬೇಕಾದ್ರೆ ತಂದೆ ತಾಯಿಗಳು ಅದೇ ರೀತಿ ಅಲ್ಪಮತಿಗಳಾಗಿರಬಾರ್ದು, ಅವರು ವಿಶಾಲ ಮತಿಗಳಾಗಿರಬೇಕು. ಅವರು ಅವರ ಹೃದಯ, ಬುದ್ಧಿ, ಮನಸ್ಸು, ಭಾವನೆ ಆಕಾಶದಂತೆ ಇರಲಿ, ಭೂಮಿಯಂತೆ ಇರಲಿ, ಸಮುದ್ರದಂತೆ ಇರಲಿ, ಪರ್ವತದಂತೆ ಇರಲಿ, ಧೀರರಾಗಿರಲಿ, ಉದಾತ್ತರಾಗಿರಲಿ, ಗಂಭೀರರಾಗಿರಲಿ, ಭದ್ರರಾಗಿರಲಿ, ಸುಂದರರಾಗಿರಲಿ ಅಂತ ಭಾವಿಸುತ್ತಾ ಅವನು ತನ್ನ ಹೃದಯದಲ್ಲಿ ಆ ಭಾವನೆಗಳನ್ನು ಇಟ್ಕೊಂಡು ಅವನು ಕಾಮಿಸಿದ. ಆ ಕಾಮದ ಕಾಮಕೇಳಿಯ ಒಂದು ಘಟನೆಗಳಿಗೆ ಆ ರೀತಿ ತನ್ನನ್ನು ಅವನು ತೊಡಗಿಸ್ಕೊಂಡ. ಇದು ಕಾಮ ಅಂದರೆ, ಕಾಮ ಅಂದರೆ ಕೇವಲ ಗಂಡು ಹೆಣ್ಣುಗಳ ನಡುವಿನ ದೈಹಿಕ ಸ್ಪರ್ಶ, ಆಕರ್ಷಣೆ ಅಷ್ಟು ಮಾತ್ರ ಅಲ್ಲ, ಕೂಡುವಿಕೆ ಮಾತ್ರವಲ್ಲ. ಆ ಕೂಡುವಾಗ ಗಂಡು ಹೆಣ್ಣುಗಳು ಯಾವ ಭಾವನೆಯನ್ನು ಇಟ್ಕೊಂಡು ಕೂಡ್ತಾರೋ ಅದಕ್ಕೆ ತಕ್ಕಂತೆ ಮಕ್ಕಳು ಹುಡ್ತಾರೆ. ಅದಕ್ಕೆ ಕುವೆಂಪು ಅವರು ಹೇಳಿರೋದು ಮನದೊಲೆ ತನುಜರು.

ರಾಜನೇನೋ ಈ ರೀತಿಯಾಗಿ ಭಾವಿಸ್ಕೊಂಡ, ಧ್ಯಾನಿಸ್ಕೊಂಡ, ಅವನ ಪತ್ನಿಯರೇನು ಮಾಡಿದ್ರು, ನೃಪತಿಯ ಆ ಭಾವ ಮಹಿಮೆಯ ಜ್ಯೋತಿ ಸಂಚರಿಸಿದುದು ಮಿಂಚಿ ಪಟ್ಟ ಮಹಿಷಿಯರ ಎರ್ದೆಗಳೊಳ್, ಎರ್ದೆ ಎದೆ ಅವರ ಹೃದಯ. ಈ ಪಟ್ಟ ಮಹಿಷಿಯರು ಎಲ್ಲ ರಾಣಿಯರು ಮೂರು ಜನ ಏನಿದ್ರು, ಅವರ ಹೃದಯಕ್ಕೂ ಕೂಡ ಅದೇ ಭಾವನೆಯೇ ಬಂತು. ಕವಿಯ ಭಾವವನ್ನು ಯಾರು ಸಮಾನವಾಗಿ ಗ್ರಹಿಸ್ತಾನೋ ಅವನು ಸಹ ಹೃದಯ ಅಂತ. ಹೃದಯವಂತಿಕೆ ಬೇಕು. ಯಾರು ಚೆನ್ನಾಗಿ ಹಾಡಿದರೆ ಗಮಕವನ್ನು ಸಂಗೀತವನ್ನು ಅದನ್ನು ಆಸ್ವಾದಿಸಿದಾಗ ಇನ್ನೂ ಚೆನ್ನಾಗಿ ಹಾಡ್ತಾರೆ, ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ದಶರಥನ ಮನಸ್ಸಿನಲ್ಲಿ ಯಾವ ಯಾವ ಉದಾತ್ತ ಭಾವನೆಗಳು ಬಂತೋ ಆ ಉದಾತ್ತ ಭಾವನೆಗಳೆಲ್ಲ ಅವನ ಪತ್ನಿಯರ ಹೃದಯಕ್ಕೆ ಟ್ರಾನ್ಸ್ಫರ್ ಆಯ್ತದ, ವರ್ಗಾವಣೆಗೊಳ್ತು, ಅದು ಮಿಂಚಿತು, ಅವರ ಹೃದಯದಲ್ಲೂ ಮಿಂಚಿತು. ಅದು ಭಾವ ಮಹಿಮಾ ಜ್ಯೋತಿ ಅನ್ನೋ ಶಬ್ದದಲ್ಲಿ ಕುವೆಂಪು ಅವರು ಹೇಳ್ತಾರೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಕೂರ್ಮೆಯಿಂದ ಪ್ರೀತಿಯಿಂದ ಇಬ್ಬರು ವ್ಯಕ್ತಿಗಳು ಹತ್ರ ಬಂದಾಗ, ಒಂದಾದಾಗ ಅಲ್ಲಿ ತನಕ ಅವರು ದ್ವೈತದಲ್ಲಿ ಭಾವನೆಯಲ್ಲಿ ಇರ್ತಾರೆ, ಅಂದರೆ ಡ್ಯುಯಲಿಸಂ, ಅವರು ಡ್ಯುಯಲ್ ಆಗಿರ್ತಾರೆ, ನಾನು ಬೇರೆ ನೀನು ಬೇರೆ ಅಂತ. ಅವರಿಬ್ಬರು ಒಂದಾಗ್ಬಿಟ್ಟಾಗ ಅವರು ನಾನ್ ಡ್ಯುಯಲ್ ಆಗಿಬಿಡ್ತಾರೆ, ಅದೇ ಅದ್ವೈತ. ಅಂದರೆ ದ್ವೈತವಲ್ಲದ್ದು ಅಂತ. ಅದ್ವೈತ ಅಂದರೆ ಏನು ಅಂದರೆ ಗಂಡು ಮತ್ತು ಹೆಣ್ಣಿನ ಮನಸ್ಸು ಒಂದಾಗುವುದು, ಆಗ ಒಳ್ಳೆಯ ಸಂತಾನ ಉಂಟಾಗ್ತದೆ ಅಲ್ವೇ ಅನ್ನುವ ಪ್ರಶ್ನೆಯನ್ನು, ಪ್ರಶ್ನೆ ಮಾತ್ರ ಅಲ್ಲ ಅದು, ಅದು ಹೌದು ಅನ್ನುವಂಥ ಒಂದು ನಿಶ್ಚಿತವಾದ ಭಾವವನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ.

ಆಹಾ, ಯಾವ ಸಂದರ್ಭಕ್ಕೋಸ್ಕರವಾಗಿ ಈ ಮೂರು ಜನ ಪತ್ನಿಯರು ಮತ್ತು ರಾಜರ್ಷಿ ದಶರಥ ಕಾದಿದ್ನೋ ಅಂಥ ಸಂದರ್ಭ ಬಂದೇ ಬಿಡ್ತು. ಆ ಸಂದರ್ಭ ಹೇಗೆ ಅಂದರೆ, ಸಂತಾನಕಾಮಿಯಾದ ಸಂತಾನಕ್ಕೋಸ್ಕರ ಬಯಸಿರುವಂಥ ಈ ರಾಜನು ಯಜ್ಞವನ್ನು ಮಾಡ್ತಾನೆ ಇದ್ದಾನೆ. ಆಗ ಒಂದು ಹುಣ್ಣಿಮೆ ರಾತ್ರಿ ಬಂತು. ಒಂದು ಹುಣ್ಣಿಮೆ ಅಂದಿನ ರಾತ್ರಿ ಹುಣ್ಣಿಮೆ ಇರುಳಿನಲ್ಲಿ ಒಂದು ಯಾವುದಕ್ಕೆ ಬಯಸಿದ್ರೂ ಆ ಘಟನೆ ಆಯಿತು. ಋತ್ವಿಜರೊಡನೆ ಹೋಮಕುಂಡದ ಪೂಜೆಯನ್ನೆಲ್ಲ ಅವನು ಮಾಡ್ತಾ ಇದ್ದಾನೆ. ಪುತ್ರಾಭಿವಾಂಚಿ ಸಮಾಧಿಯಲ್ಲಿ ಅವನಿದ್ದಾನೆ. ಅಂದರೆ ಅವನು ನಿದ್ರೆ ಮಾಡ್ತಿಲ್ಲ, ಅವನು ಆ ಧ್ಯಾನದಲ್ಲಿ ಸಮಾಧಿಯಲ್ಲಿ ಇದ್ದಾನೆ ರಾತ್ರಿ. ಆಗ ಅಗ್ನಿಕುಂಡ ಇದ್ದಕ್ಕಿದ್ದಂತೆ ಪ್ರಜ್ವಲಿಸ್ಬಿಡ್ತು, ಕೆಂಡ ಉರಿತು, ಮತ್ತೆ ಜೋರಾಗಿ ಉರಿತು ಕೆರಳಿ. ಆಗ ಕಗ್ಗತ್ತಲೆಯನ್ನು ಸೀಳಿ, ಕಲ್ಗಬ್ಬಮನ್ನು ಸೀಳಿಕೊಂಡು ಕೋಟಿ ಮಿಂಚುಗಳು ಒಟ್ಟಿಗೆ ಮಿಂಚಿದಂತೆ ದೊಡ್ಡದೊಂದು ಬೆಳಕು ಕೋರೈಸಿತು. ಆಗ ಯಾವುದಕ್ಕೋಸ್ಕರ ಅವನು ಅತ್ಯಂತ ಭಕ್ತಿಯಿಂದ, ವಿನಯದಿಂದ, ಸಾತ್ವಿಕ ಭಾವದಿಂದ ಕದಿದ್ನೋ ಅಂತ ಒಂದು ಘಟನೆ ಉಂಟು.

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು

ಮತ್ತೆ ಸಮಾಜಕ್ಕೆ ಸೇರಿದಂತಹ ಎಷ್ಟೋ ಒಳ್ಳೆ ವಿಷಯಗಳನ್ನ ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನ ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಬಹಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

ಈ ರೀತಿ ದೊಡ್ಡ ಉರಿ ಆಯಿತು. ಆ ಉರಿ ಹೇಗಿತ್ತು ಅದನ್ನು ವರ್ಣಿಸ್ತಾರೆ. ಮೊದಲು ರಕ್ತಾಗ್ನಿ ತಾಂಡವ ಜ್ವಾಲಾಜಲದ ಮಧ್ಯೆ, ರಕ್ತಾಗ್ನಿ ಅಂತೆ ಕಾಣಿಸ್ತಾ ಇದೆ, ಅದು ಬಹಳ ಕೆಂಪಗಿರುವಂಥ ಅಗ್ನಿಯು ಕುಣಿಯುವಂತೆ ಕಾಣಿಸ್ತಾ ಇದೆ. ಅಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬಂದ, ಎದ್ದು ಬಂದ, ಮೈದೋರಿದ, ಕಾಣಿಸ್ಕೊಂಡ. ಆತ ಹೇಗಿದ್ದಾನೆ? ಝಗ ಝಗಿಸಿ ಕೆಂಡದುರಿಮಯ್ಯ ಮಿಂಚಿನ ದಿವ್ಯಕಾಂತಿಯಲ್ಲಿ, ಹುಣ್ಣಿಮೆಯ ರಾತ್ರಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಆ ಅಗ್ನಿಪುರುಷ ಯಜ್ಞಕುಂಡದ ಮಧ್ಯೆ ಬಂದ, ಎದ್ದು ಬಂದ. ಅದನ್ನು ವರ್ಣಿಸ್ಬೇಕಾದ್ರೆ ಅವರು ಬೆಳಗಿನ ಜಾವದಲ್ಲಿ ಉದಿಸುವಂಥ ಸೂರ್ಯ ಇದನಲ್ಲ, ಅದು ಯಾವ ಸೂರ್ಯ? ಫಾಲ್ಗುಣದಲ್ಲಿ. ಕುವೆಂಪು ಅವರಿಗೆ ಫಾಲ್ಗುಣ ಮಾಸ ಬಹಳ ಇಷ್ಟ. ಅನೇಕ ಕವಿತೆಗಳನ್ನು ಫಾಲ್ಗುಣದ ಬಗ್ಗೆ ಬರೆದಿದ್ದಾರೆ ಅವರು. ಫಾಲ್ಗುಣ ಮಾಸದಲ್ಲಿರುವ ಪ್ರಭಾತ ರವಿ ಅಂದರೆ ಪ್ರಭಾತ ಕಾಲದ ರವಿಯಂತೆ ಅವನು ಬರ್ತಾ ಇದ್ದಾನೆ. ಹೇಗೆ ಬಂದ? ಪ್ರಭಾತ ಕಾಲದಲ್ಲಿ ಒಂದು ಕುಂಕುಮದ ನೀರಿನಲ್ಲಿ ಮುಳುಗಿ ಎದ್ದಂಥ ವ್ಯಕ್ತಿಯ ಮುಖ ಹೇಗೆ ಕೆಂಪಗಿರುತ್ತೋ ಹಾಗೆ ಈ ಹುಣ್ಣಿಮೆಯ ರಾತ್ರಿಯಲ್ಲಿ ಅಗ್ನಿಕುಂಡದ ಪ್ರಜ್ವಲಿಸುವ ಅಗ್ನಿಕುಂಡದ ಮಧ್ಯದಲ್ಲಿ ಎದ್ದು ಬಂದಂಥ ಅಗ್ನಿಪುರುಷನ ಮುಖ ಕೆಂಪಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಕೇಸುರಿಯ ಸಿಂಹದ ಹರಿಯ ರಶ್ಮಿ ಕೇಸರಗಳೇನೆ, ಅದರ ಕೂದಲು ಹೇಗೆ ಹರಡಿಕೊಂಡಿರುತ್ತೋ ಅದು ಕೆಂಪು ಬಣ್ಣದಲ್ಲಿರ್ತದೋ ಹಾಗೆ ಅವನ ಕೂದಲುಗಳು ಕೂಡ ಕೆನ್ನವಿರ ರಾಶಿ, ಅದು ಕೆಂಪಗಿನ ಕೂದಲ ರಾಶಿಯಾಗಿತ್ತು. ಸಿಂಹದ ಕೆಂಪಿನ ಕೂದಲಿಗೆ ಹೋಲಿಸ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಸಮಾಧಾನ ಆಗ್ತಿಲ್ಲ ಕುವೆಂಪು ಅವರಿಗೆ. ಕವಿಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ವರ್ಣನೆ ಮಾಡುವಾಗ. ನಕ್ಷತ್ರಮಯ ರಾತ್ರಿಯಲ್ಲಿ ಸೂರ್ಯನೇ ಬಂದ್ಬಿಟ್ನೇನೋ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಕೆಂಗಿಡಿಗಳಿಂದ ಇಡೀ ಆಕಾಶ ತುಂಬಿಕೊಂಡಿದೆ. ಕೋಮಧೂಮದ ಮಧ್ಯದಲ್ಲಿ ಈ ರೀತಿಯ ಬಟ್ಟೆಯನ್ನು ಹಾಕ್ಕೊಂಡಿರುವಂಥ ವ್ಯಕ್ತಿ ಕಣ್ಣಿಗೆ ಕಾಣಿಸ್ಕೊಂಡ. ಆದರೆ ಗಮನಿಸಿ, ಕುವೆಂಪು ಆ ಭಾಗವನ್ನು ಹೇಗೆ ಹೇಳಿ ತೋರಿಸ್ತಾ ಇದ್ದಾರೆ ಅಂದರೆ, ಅವನು ಕ್ರೂರವಾಗಿಲ್ಲ, ಅವನು ಭಯಾನಕವಾಗಿಲ್ಲ, ನೋಡಿದ್ರೆ ಹೆದರಿಕೆ ಹುಟ್ಟುವಂತೆ ಇಲ್ಲ, ಅವನು ಮಂಗಳವಾಗಿದ್ದಾನೆ, ನೋಡಕ್ಕೆ ಆನಂದವಾಗುವಂತೆ ಇದ್ದಾನೆ. ಅವನು ಅಮರ ಮೂರ್ತಿ, ಅವನು ಅಮರ ಮೂರ್ತಿ ಅಂದರೆ ದೇವತೆಗಳ ಮೂರ್ತಿ, ದೇವತೆಗಳ ಒಬ್ಬ ದೂತ ಬಂದಿದ್ದಾನೆ. ಎಲ್ಲಿ? ಯಾರ ಮುಂದೆ ಕಾಣಿಸ್ಕೊಂಡ? ಯಾಜಕರ ಮುಂದೆ. ಯಾರು ಯಜ್ಞವನ್ನು ಮಾಡ್ತಿದ್ದಾರೋ ಅವರು ಯಾಜಕರು, ಅವರ ಮುಂದೆ ಬಂದು ಈ ರೀತಿ ಕಾಣಿಸ್ಕೊಂಡ.

0: ಹೀಗೆ ಯಾಜಕರ ಮುಂದೆ, ಯಜ್ಞ ಮಾಡುವವರ ಮುಂದೆ ಕಾಣಿಸ್ಕೊಂಡಂತಹ ವ್ಯಕ್ತಿ ಏನು ಇಟ್ಕೊಂಡಿದ್ದ ಅವನ ಕೈನಲ್ಲಿ? ತಪ್ತ ಜಾಮ
1: ತೃಪ್ತಿಯ
0: ಮಿಸುಪ ಮಿಸುನಿಯ ಪಾತ್ರೆಯಲ್ಲಿ, ಅವನ ಹತ್ರ ಒಂದು ಮಿಸುನಿಯ ಪಾತ್ರೆ ಇದೆ, ಮಿಸುನಿ ಚಿನ್ನ, ಚಿನ್ನದ ಪಾತ್ರೆ ಇದೆ, ಹೊನ್ನಿನ ಪಾತ್ರೆ ಇದೆ. ಆ ಹೊನ್ನಿನ ಪಾತ್ರೆಯಲ್ಲಿ ಸುಪಾಯಸ ರಸಂ ಶಬ್ದವನ್ನು ಗಮನಿಸಿ ರಸಿಕರೆ, ಸುಪಾಯಸ ರಸಂ ಒಳ್ಳೆಯ ಪಾಯಸ, ಅದು ಸುಪಾಯಸ, ಅದು ಒಳ್ಳೆಯ ಪಾಯಸದ ರಸ ಇದೆ ಅಲ್ಲಿ. ಒಂದು ಪಾಯಸದ ಪಾತ್ರೆ, ಆ ಪಾತ್ರೆ ಒಳಗಡೆ ಪಾಯಸ ಇದೆ, ಒಂದು ಸಿಹಿ ಪದಾರ್ಥ ಅಂತ ಇಟ್ಕೋಬಹುದು ನಾವು ಪಾಯಸ. ಅದು ಚಪದ ಪಾತ್ರೆನಲ್ಲಿದೆ, ಕೋದಂಡ ಚಂದ್ರನಲ್ಲಿ ಹೊನ್ನ ಜೊನ್ನದ ಜಲಂ ಹೊಳೆಯುವಂತೆ, ಹೊನ್ನಿನ ಜೊನ್ನು, ಜೊನ್ನ ಅಂತ ಹೇಳಿದ್ರೆ ಬೆಳಕು, ಚಂದ್ರನ ಬೆಳಕಿದೆಯಲ್ಲ ಅದು ಜೊನ್ನ, ಜ್ಯೋತ್ಸ್ನ ಅನ್ನುವುದರ ಕನ್ನಡ ಪದ ಜೊನ್ನ. ಅಂದರೆ ಚಿನ್ನದ ಬೆಳದಿಂಗಳಿನ ನೀರಿನಂತೆ ಹೊಳಿತಾ ಇದೆಯಂತೆ ಅದು. ತಳತಳ ನಲಿದು ಕುಣಿಯೇ, ಆ ರಸ ಆ ಪಾಯಸ ಆ ರೀತಿ ಇದೆ, ಆ ಪಾತ್ರೆ ಆ ರೀತಿ ಇದೆ. ಅದನ್ನು ಹೇಗೆ ಕೊಡ್ತಾ ಇದ್ದಾನೆ? ತೋಳ್ ನೀಡಿ ಕೈ ಬಿಚ್ಚಿ ಕೊಡ್ತಾ ಇದ್ದಾನೆ ಅವನು. ಇವರು ಮನಸ್ಸು ಬಿಚ್ಚಿ ಪ್ರಾರ್ಥನೆ ಮಾಡಿದ್ರು, ಹಾಗಾಗಿ ದೇವತೆ ಕೈ ಬಿಚ್ಚಿ ಕೊಡ್ತಾ ಇದ್ದಾನೆ ಅನ್ನುವ ಧ್ವನಿಯನ್ನು ಕುವೆಂಪು ಅವರಲ್ಲಿ ತರ್ತಾ ಇದ್ದಾರೆ. ಮತ್ತು ಅವನು ಮಾತಾಡ್ತಾ ಇದ್ದಾನೆ, ಮೌನವಾಗಿ ಕೊಡ್ತಾ ಇಲ್ಲ. ಬೇಳ್ದನು ಆಶೀರ್ವಾದ ಮೊದಲು ಕೊಟ್ಬಿಡ್ಲಿಲ್ಲ ಪಾತ್ರೆಯನ್ನು, ಚಿನ್ನದ ಪಾಯಸ ತುಂಬಿರುವಂಥ ಚಿನ್ನದ ಪಾತ್ರೆಯನ್ನು ಹಾಗೆ ಕೊಡಲಿಲ್ಲ, ಆಶೀರ್ವಾದ ಮಾಡಿ ಕೊಟ್ಟ. ಆಶೀರ್ವಾದ ಮಾಡಬೇಕಾದ್ರೆ ಅವನ ಶಬ್ದ, ಅವನ ಧ್ವನಿ ಹೇಗಿತ್ತು ಹೇಳ್ತಾರೆ? ಮಂದ್ರ ಗಂಭೀರ, ಅದು ತುಂಬ ತಾರಕದಲ್ಲಿರಲಿಲ್ಲ, ಅದು ಮಧ್ಯದಲ್ಲೂ ಇರಲಿಲ್ಲ, ಮಂದ್ರವಾಗಿತ್ತದು, ತಗ್ಗಿನ ಮನೆಯಲ್ಲಿತ್ತು, ಗಂಭೀರವಾಗಿತ್ತು, ಅದು ದುಂದುಬಿ ಧ್ವನಿಯಂತೆ ಇತ್ತು, ಮೊಳಗುತ್ತಾ ಇತ್ತು ಆ ಧ್ವನಿ. ಅದು ಏನು ಮಾಡ್ತು, ಈ ಸಭೆ ಎಷ್ಟು ನಿಶ್ಶಬ್ದವಾಗಿತ್ತಲ್ಲ ಅದನ್ನು ಮಥಿಸಿ, ಅದನ್ನು ಕಡೆದು ತೆಗೆದಂತೆ, ಅಂದರೆ ನಿಶ್ಶಬ್ದತೆಯ ಮಧ್ಯದಲ್ಲಿ
1: ನಡೆಪುದು
0: ಅವನು ಆಶೀರ್ವಾದದ ಮಾತುಗಳನ್ನು ಆಡ್ತಾನೆ. ಆ ಆಶೀರ್ವಾದದ ಮಾತುಗಳು ತುಂಬ ಮುಖ್ಯವಾದವು.

ಅಗ್ನಿ ಪುರುಷ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಪಾಯಸದ ಪಾತ್ರೆಯನ್ನ ದಶರಥನ ಕೈಗೆ ಕೊಡುವುದಕ್ಕೆ ಮೊದಲು, ನಾನು ದೂತ. ಯಾವುದರ ದೂತ? ಸೃಷ್ಟಿಶಕ್ತಿಯ ದೂತ. ಸೃಷ್ಟಿಯಾಗಬೇಕಾದ್ರೆ ಒಂದು ದೇವತೆ ಇದೆ, ಅದಕ್ಕೆ ಸಂಬಂಧಪಟ್ಟಂತ ನಾನೊಬ್ಬ ದೂತ ರಾಜನೇ. ಋತ ಚಿನ್ಮಯೀ ಲೀಲೆಗಾಂ ಕವಿಕೃತು ಕಣ. ಕವಿಕೃತು ಅಂತ ಹೇಳಿದ್ರೆ ಒಂದು ಕವಿ ಅಂತ ಹೇಳಿದ್ರೆ ಋಷಿ ಅಂತ ಅರ್ಥ. ಋಷಿಗಳು ಮಾಡುವ ಯಜ್ಞ ಇದೆಯಲ್ಲ, ಇದರ ಲೀಲೆ ಅದ ಅಥವಾ ಸೃಷ್ಟಿಯ ಋತದ ಲೀಲೆ ಇದೆಯಲ್ಲ, ಅದರ ಒಂದು ಭಾಗವಾಗಿ ನಾನು ದೂತನಾಗಿ ಬಂದಿದ್ದೀನಿ. ಅಂದರೆ ಋತ ಏನನ್ನೋ ಮಾಡಬೇಕು ಅಂತ ಇದೆ, ಏನನ್ನೋ ಸೃಷ್ಟಿಸಬೇಕು ಅಂತಿದೆ. ಆ ಸೃಷ್ಟಿಸಬೇಕಾದ್ರೆ ಸೃಷ್ಟಿಶಕ್ತಿಯ ದೇವತೆ ಇದೆ. ಆ ಸೃಷ್ಟಿಶಕ್ತಿಯ ದೇವತೆಯು ನನಗೆ ಏನನ್ನೋ ಕೊಟ್ಟಿದೆ, ಅದನ್ನು ನಾನು ನಿನಗೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಇದನ್ನು ತಗೋ ಅಂತ ಹೇಳ್ದ. ಕೊಳ್ಳಿ, ತಗೋ ಇದನ್ನು, ಕೋ ಅಂತ ಹೇಳ್ದ. ಆ ಪಾಯಸ ಹೇಗಿತ್ತು ಅಂತ ವರ್ಣಿಸ್ತಾರೆ. ಮಹಾಕಾವ್ಯದ ಲಕ್ಷಣವೇ ಇದು. ಮಹಾಕಾವ್ಯದ ಬಹಳ ಸ್ವಭಾವ ಏನಂದರೆ, ಅವಾಗ ಹೇಳಿದ್ರಲ್ಲ ನಿಧಾನಕ್ಕೆ ಹೋಗಬೇಕು ಅಂತ. ಕಾವ್ಯದ ಪ್ರಾರಂಭದಲ್ಲಿ ನಾವು ಅವಸರ ಮಾಡಬಾರ್ದು, ನಿಧಾನಕ್ಕೆ ಮಂದಗತಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ಆ ಪಾಯಸದ ವರ್ಣನೆ ಮಾಡ್ತಾರೆ. ಪಾಯಸ ಅಂದ್ರೇನು? ಹಾಲಿನಿಂದ ಮಾಡಿರುವ ಒಂದು ಸಿಹಿ ಪದಾರ್ಥ. ಪಯಹ ಅಂದ್ರೇ ಹಾಲು. ಹೀಗಾಗಿ ಕಾಮಧೇನು ಇದೆಯಲ್ಲ, ಸ್ವರ್ಗಲೋಕದ ಕಾಮಧೇನು ಅಂತ ಒಂದು ದೊಡ್ಡ ಹಸು ಇದೆ, ಒಳ್ಳೆ ಹಸು. ಅದರ ಕೊಡಗೆಚ್ಚಲಿದೆ, ಚೆನ್ನಾಗಿ ಹಾಲು ಕೊಡುವಂಥ ಅದು ಕೆಚ್ಚಲಿದೆ. ಅದರ ಕೆಚ್ಚಲಿನಿಂದ ಕರೆದು ಮಾಡಿರುವಂಥ ಹಾಲಿದೆಯಲ್ಲ, ಆ ಹಾಲಿನಿಂದ ಮಾಡಿರುವಂಥ ಪಾಯಸ ಇದು. ಈ ಪಾಯಸದಿಂದ ಏನಾಗುತ್ತೆ ಅಂದರೆ, ಮರುಭೂಮಿ ನಗುವ ನಂದನ ಆಗುತ್ತೆ. ನಿನ್ನ ಜೀವನ ಮರುಭೂಮಿಯಂತೆ ಒಣಗಿ ಹೋಗಿದೆ, ಒಂದು ಸ್ವಲ್ಪವೂ ಜೀವ ಜಲವಿಲ್ಲ, ಸೃಷ್ಟಿ ಇಲ್ಲ. ನಿನ್ನ ಮನೆಯಲ್ಲಿ ಮಕ್ಕಳ ನಗುವಿಲ್ಲ, ಕೇಕೆ ಇಲ್ಲ, ಅದು ನಂದನ ಆಗಿಬಿಡುತ್ತೆ. ಇವತ್ತಿಗೂ ಈ ಪದ ನಾವು ಬಳಸ್ತೀವಿ. ಯಾರು ಮನೇಲಾದರೂ ಮಕ್ಕಳು ಆಟ ಆಡ್ಕೊಂಡಿದ್ರೆ ಅವ್ರ ಮನೆ ನಂದನವನ್ನ ನಂದಗೋಕುಲ ಅನ್ನೋ ಶಬ್ದವನ್ನು ಬಳಸ್ತೀವಿ. ಈ ಪಾಯಸವನ್ನು ನೀನು ಈಂಟು, ಇದನ್ನು ನೀನು ಸವಿ. ಇಂಟುವುದು ಸವಿಯುವುದು. ನೀನೇ ಇದನ್ನು ಸವಿಬಾರ್ದು ಒಬ್ಬನೇ. ಮೆಚ್ಚಿತೈ ನಿನ್ನಿ ವ್ರತಕ್ಕೆ ವೃತಂ. ನೀನು ಮಾಡಿದಂಥ ಈ ವ್ರತವನ್ನು ವೃತಶಕ್ತಿ ಒಪ್ಕೊಳ್ತು, ಮೆಚ್ಚುಗೆ ಆಗಿದೆ ವೃತಕ್ಕೆ, ವೃತ ನಿನಗೆ ಕೊಡ್ತಾ ಇದೆ. ಪಶುಗೆ ನೀಡಂಶಂಗಳಂ ಸತಿಯರ್ಗೆ. ಈ ಹಾಲಿನ ಪಾಯಸ ಏನಿದೆ ಇದನ್ನು ನೀನು ಒಬ್ಬ ರಾಣಿಗೆ ಪೂರ್ತಿ ಕೊಟ್ಬಿಡ್ಬೇಡ, ಮೂರು ರಾಣಿಯರಿಗೂ ಕೆಲವು ಅವರವರ ಭಾಗಗಳನ್ನು ಕೊಡು, ಅಂಶಗಳನ್ನು ಕೊಡು ಅಂತ. ಅಂದ್ರೇನರ್ಥ? ಮುಂದೆ ಹುಟ್ಟುವ ಮಕ್ಕಳು ಋತದ ಅಂಶಗಳಾಗಿ ಹುಡ್ತಾರೆ. ಸತ್ಯಕ್ಕೆ ಮೂಲವಾದ ಯಾವುದು ಋತ ಇದೆಯೋ ಅದರ ಅಂಶಗಳಾಗಿ ಅವ್ರು ಹುಡ್ತಾರೆ. ಮುಂದೆ ಏನಾಗುತ್ತೆ ನೋಡ್ಕೋಣ. ವಿಧಿ ಲೀಲೆನೇ ಗೆಲ್ಲೋದು. ಮುಂದಕ್ಕೆ ನೋಡ್ಕೋಣ. ನೀನಿಷ್ಟನ್ನು ಈ ರಾಣಿಯರಿಗೆ ಕೊಟ್ಬಿಡಪ್ಪ ಅನ್ನೋ ಮಾತನ್ನು ಆ ದೂತ, ಆ ಋತಶಕ್ತಿಯ ದೂತ ದಶರಥನಿಗೆ ಹೇಳ್ತಾನೆ.

ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM.

ಛಾತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 0831255500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 FM. ಈಗ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಸೋಲು ಏನಾದರೂ ನಡೆದ್ರೆ ನಾವು ಜೀವನದಲ್ಲಿನ ಉತ್ಸಾಹವನ್ನೇ ಕಳೆದುಕೊಂಡು ಬಿಡ್ತೀವಲ್ವಾ? ಹಾಗೇನೆ ದೊಡ್ಡ ದೊಡ್ಡ ಅನಾಹುತಗಳನ್ನ ಮಾಡ್ಕೊಳ್ಳಕ್ಕೆ ಮುಂದಾಗ್ತೀವಿ. ನಾವು ಏನಾದರೂ ಸಾಧನೆಯನ್ನ ಮಾಡ್ತೀವಿ ಅಂತ ಹೊರಟಾಗ ಆ ಒಂದು ಸಾಧನೆಯ ಮುಂದೆ ಸೋಲು ಅಂತ ಬಂದ್ರೆ ಅದು ಊಟದಲ್ಲಿ ಕಲ್ಲು ಇದ್ದಂಗೆ. ಊಟದಲ್ಲಿ ಕಲ್ಲು ಬಂದ್ರೆ ನಾವ್ ಏನ್ ಮಾಡ್ತೀವಿ? ಕಲ್ಲನ್ನ ಎತ್ತಿಡ್ತೀವಿ ಹೊರತು ಪೂರ್ತಿ ಊಟವನ್ನ ಬಿಡೋದಿಲ್ಲ ಅಲ್ವಾ ಸ್ನೇಹಿತರೆ? ಹಾಗಾಗಿ ಕಲ್ಲನ್ನ ಬದಿಗಿಟ್ಟು ಊಟವನ್ನ ಮಾಡ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ನಾವು ಜಗತ್ತಿನಲ್ಲಿ ಸಕ್ಸಸ್ ಆದ ವ್ಯಕ್ತಿಗಳನ್ನ ನೋಡ್ತೀವಿ. ಯಾರೂ ಸಹ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಯಾರೂ ಯಶಸ್ಸನ್ನ ಕಂಡಿರಲ್ಲ. ಅವರ ಯಶಸ್ಸಿನ ಹಿಂದೆ ಸಾಕಷ್ಟು ಫೇಲ್ಯೂರ್ ಆದಂತಹ, ಸಾಕಷ್ಟು ಸೋತಂತಹ ಕತೆ ಇರುತ್ತೆ. ಹಾಗೆ ಸೋತು ಗೆದ್ದವರ ಕೆಲವೊಂದಷ್ಟು ಕತೆಗಳೊಂದಿಗೆ ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ಈಗೊಂದು ಚಂದದ ಗೀತೆ ಪ್ರಸಾರ ಆಗ್ತಾ ಇದೆ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ಮನುಧ್ವನಿ 90.4 FM. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ಈ ಜಗತ್ತಿನಲ್ಲಿ ಸಕ್ಸಸ್ ಆದಂತಹ ವ್ಯಕ್ತಿಗಳನ್ನ ನಾವು ನೋಡಿದ್ರೆ ಯಾರೂ ಸಹ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಯಶಸ್ಸನ್ನ ಕಂಡಿಲ್ಲ ಅಂತ. ಅವರ ಹಿಂದೆಯೂ ಸಹ ಸಾಕಷ್ಟು ಸೋಲಿನ ಕತೆ ಇದೆ ಅಂತ ಹೇಳ್ತಾ ಇದ್ನಲ್ವಾ. ಈಗ ಥಾಮಸ್ ಎಡಿಸನ್ ಅನ್ನೇ ತಗೊಳ್ಳಿ. ಥಾಮಸ್ ಎಡಿಸನ್ ಯಾರು ಅಂತ ನಮ್ಗೆ ಗೊತ್ತಲ್ವಾ? ಥಾಮಸ್ ಎಡಿಸನ್ ಬಲ್ಪ್ ಅನ್ನ ಕಂಡಿಡಿದವರು. ಹೌದು ಸ್ನೇಹಿತರೆ, ಇವರು ಹೇಗೆ ನಮಗೆ ಒಂದು ಸ್ಫೂರ್ತಿ ಆಗ್ತಾರೆ ಅಂತ ನೋಡೋದಾದ್ರೆ, ನಾವು ಸೋಲಿಗೆ ಹೆದರಬಾರದು ಅನ್ನೋದಕ್ಕೆ ಇವರು ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಬಲ್ಪನ್ನ ಕಂಡು ಹಿಡಿಯುವಾಗ ಆ ಯಶಸ್ಸಿನ ಹಿಂದೆ ಅವರು ಸಾವಿರ ಬಾರಿ ವೈಫಲ್ಯವನ್ನ ಕಂಡಿದ್ರು. ಹಾಗೇನೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಪ್ರತಿನಿತ್ಯ ಶಾಲೆಯಿಂದ ಮನೆಗೆ ದೂರು ಬರ್ತಾ ಇತ್ತು. ಏನು ಅಂದ್ರೆ, ನಿಮ್ಮ ಮಗ ಓದಲ್ಲಿ ಚುರುಕಿಲ್ಲ, ಅವನ ಮೆದುಳು ತುಂಬಾ ಸ್ಲೋ, ಅವನಿಗೆ ಹೇಳಿಕೊಡೋದು ವೇಸ್ಟ್, ಅವನಿಂದ ಏನೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ವ್ಯಕ್ತಿ ಮುಂದೆ ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಒಂದು ಬಲ್ಪನ್ನ ಕಂಡುಹಿಡಿದ್ರು. ಅದು ಈಗ ಇತಿಹಾಸ ಅಲ್ವಾ ಸ್ನೇಹಿತರೆ? ಹಾಗಾಗಿ ಜೀವನವೊಂದು ಕುಸ್ತಿ ಇದ್ದಂತೆ, ಬಿದ್ದರೆ ಸೋತಂತಲ್ಲ, ತಿರುಗಿ ಏಳಲು ನಾವು ನಿರಾಕರಿಸಿದರೆ ಅದು ನಿಜವಾದ ಸೋಲು.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣು ಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಭಾವಸಂಗಮ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಥಾಮಸ್ ಎಡಿಸನ್ ಅವರ ಬಗ್ಗೆ, ಈಗ ಹೇಳ್ತಾ ಇದ್ದೀನಿ ಜೆ ಕೆ ರೋಲಿಂಗ್ ಅವರ ಬಗ್ಗೆ. ಜೆ ಕೆ ರೋಲಿಂಗ್ ಯಾರು ಅಂದ್ರೆ, ಹ್ಯಾರಿ ಪಾಟರ್ ಕತೆ ಗೊತ್ತಲ್ವಾ, ಆ ಕಥೆಯನ್ನ, ಆ ಒಂದು ಪುಸ್ತಕವನ್ನ ಬರೆದವರು ಜೆ ಕೆ ರೋಲಿಂಗ್ ಅವರು. ಥಾಮಸ್ ಎಡಿಸನ್ ಸೋಲುಗಳ ರಾಜ ಆದ್ರೆ ಜೆ ಕೆ ರೋಲಿಂಗ್ ಅವರು ರಿಜೆಕ್ಷನ್ಗಳ ರಾಣಿಯಾಗಿದ್ರು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಇವರು ಹ್ಯಾರಿ ಪಾಟರ್ ಕಥೆಯನ್ನ ಬರೆದು ಆ ಪುಸ್ತಕವನ್ನ ಪ್ರಕಟಣೆ ಮಾಡಬೇಕು ಅಂತ ತುಂಬಾ ಜನ ಪ್ರಕಾಶಕರ ಕಡೆ, ಪಬ್ಲಿಷರ್ ಕಡೆ ಹೋಗ್ತಾರೆ. ಆದ್ರೆ ಯಾರೂ ಕೂಡ ಇವರ ಪುಸ್ತಕವನ್ನ ಪ್ರಕಟಣೆ ಮಾಡಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಇವರು ಸುಮಾರು ಏನು ಇಲ್ಲ ಅಂದ್ರೂ 12 ಜನ ಪ್ರಕಾಶಕರ ಕಡೆ ಇವರ ಪುಸ್ತಕವನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಯಾರೂ ಕೂಡ ಆ ಪುಸ್ತಕವನ್ನ ಪ್ರಕಟಣೆ ಮಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಹೇಗೋ ಏನೋ ಆ ಪುಸ್ತಕ ಪ್ರಕಟಣೆ ಆಗುತ್ತೆ. ಕೊನೆಗೆ ಅದೇ ಪುಸ್ತಕ ಜಗತ್ತಿನ ದ ಬೆಸ್ಟ್ ಸೆಲ್ಲರ್ ಪುಸ್ತಕವಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಪ್ರಯತ್ನದ ಬೀಜವನ್ನ ಬಿತ್ತುತ್ತಲೇ ಇರಬೇಕು. ಅದು ಚಿಗುರುದ್ರೆ ಮರವಾಗುತ್ತೆ, ಇಲ್ಲವಾದ್ರೆ ಮಣ್ಣಿಗೆ ಗೊಬ್ಬರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ನಿಮಗಾಗಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಸ್ನೇಹಿತರೆ, ಈಗ ನಾನು ನಿಮಗೆ ಕಥೆಯನ್ನ ಹೇಳ್ತೀನಿ ವಾಲ್ಟ್ ಡಿಸ್ನಿ ಅವರ ಬಗ್ಗೆ. ಈ ವಾಲ್ಟ್ ಡಿಸ್ನಿ ಯಾರು ಅಂದ್ರೆ, ಮಿಕ್ಕಿ ಮೌಸ್ ಕಾರ್ಟೂನ್ ಅನ್ನ ನೋಡ್ತೀವಲ್ವಾ, ಆ ಕಥೆಯಲ್ಲಿ ಬರುವಂತಹ ಇಲಿಯನ್ನೇ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತನೆ ಮಾಡಿದಂತಹ ವ್ಯಕ್ತಿ ವಾಲ್ಟ್ ಡಿಸ್ನಿ ಅವರು. ಈ ವಾಲ್ಟ್ ಡಿಸ್ನಿ ಅವರನ್ನ ಒಂದು ನ್ಯೂಸ್ ಪೇಪರ್ನವರು ನಿಮ್ಗೆ ಕ್ರಿಯೇಟಿವಿಟಿ ಇಲ್ಲ ಅಂತೇಳಿ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಮುಂದೆ ಅದೇ ವ್ಯಕ್ತಿ ತಮ್ಮ ಕಣ್ಣಿಗೆ ಬಿದ್ದಂತಹ ಒಂದು ಇಲಿಯನ್ನ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತನೆ ಮಾಡಿಕೊಂಡು ಮಿಕ್ಕಿ ಮೌಸ್ ಕಾರ್ಟೂನ್ ಅನ್ನ ನಮಗೆ ಪರಿಚಯ ಮಾಡ್ತಾರೆ. 22 ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಿಗುತ್ತೆ. ಹಾಗೇನೆ ಹಿಸ್ಟ್ರಿಯಲ್ಲೇ ಆಸ್ಕರ್ ಪ್ರಶಸ್ತಿಗೆ ಅತ್ಯಧಿಕ ಬಾರಿ ನಾಮಿನೇಟ್ ಆದಂತಹ ವ್ಯಕ್ತಿ ಅಂದ್ರೆ ಈ ವಾಲ್ಟ್ ಡಿಸ್ನಿ ಅವರು. ನಿಮಗೆ ಕ್ರಿಯೇಟಿವಿಟಿ ಇಲ್ಲ ಅಂತೇಳಿ ಒಂದು ದಿನಪತ್ರಿಕೆಯವರು ತೆಗೆದುಹಾಕಿದಾಗ ಅವರ ಜೀವನಕ್ಕೆ ಕಷ್ಟ ಆಯ್ತು ನಿಜ, ಆದ್ರೆ ಅದೇ ಒಂದು ಫೇಲ್ಯೂರ್ ಅವರ ಒಂದು ಹೊಸ ಯಶಸ್ವಿಗೆ ದಾರಿಯಾಯ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಚಂದದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಕೊಂಡು ವಾಪಸ್ ಬರೋಣ. ಬಂದ ನಂತರ ಮಾತನ್ನ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ಮೇಣುಧ್ವನಿ 90.4 ಎಫ್ಎಂ. ಸ್ನೇಹಿತರೆ, ಇವಾಗ ನಾವು ವಾಟ್ಸಪ್ ಬಳಸ್ತೀವಲ್ವಾ, ಹಾಗಾಗಿ ವಾಟ್ಸಪ್ ಬಳಸುವಂತ ನಮ್ಗೆ ಜಾನ್ ಕೂಮ್ ಯಾರು ಅಂತ ಗೊತ್ತು. ಜಾನ್ ಕೂಮ್ ಯಾರು ಅಂದ್ರೆ ವಾಟ್ಸಪ್ ನ ಫೌಂಡರ್. ಇವರು ಕೂಡ ಹಲವಾರು ರಿಜೆಕ್ಷನ್ ಗಳನ್ನ ಕಾಣ್ತಾರೆ. ಉಕ್ರೇನ್ ನ ಒಂದು ಸಣ್ಣ ಗ್ರಾಮದಲ್ಲಿ ಕಡುಬಡತನದಲ್ಲಿ ಜೀವನವನ್ನ ಸಾಗಿಸದಂತಹ ಇವರು ಫೇಸ್ಬುಕ್ ನಲ್ಲಿ ಕೆಲಸವನ್ನ ಕೇಳ್ಕೊಂಡು ಹೋದಾಗ ಇವರಿಗೆ ಫೇಸ್ಬುಕ್ ನವರು ಕೆಲಸವನ್ನ ಕೊಡೋದಿಲ್ಲ. ನಂತರ ಏನ್ ಮಾಡ್ತಾರೆ ಅಂದ್ರೆ, ಇವರು ವಾಟ್ಸಪ್ ಅನ್ನುವಂತಹ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸ್ತಾರೆ. ಇವರನ್ನ ಕೆಲಸಕ್ಕೆ ನಾ ತಗೊಳ್ಳೋದಿಲ್ಲ ಅಂತ ಹೇಳಿ ಇವರನ್ನ ರಿಜೆಕ್ಟ್ ಮಾಡಿದಂತಹ ಅದೇ ಫೇಸ್ಬುಕ್ ಕಂಪನಿ ಇವರ ಒಂದು ವಾಟ್ಸಪ್ ಆಪ್ ಅನ್ನ $19 ಕೋಟಿಗೆ ಖರೀದಿ ಮಾಡುತ್ತೆ. ಸ್ನೇಹಿತರೆ, ಆ ಒಂದು ಕಂಪನಿಗೆ ಇವರನ್ನ ನಿರಾಕರಣೆ ಮಾಡಲು ಸಾಧ್ಯವಾಯಿತೇ ಹೊರತು ಇವರು ಕಂಡು ಹಿಡಿದಂತಹ ಆಪ್ ಅನ್ನ ನಿರಾಕರಣೆ ಮಾಡಲು ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಎಲ್ಲ ಕಥೆಗಳಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಅಂದ್ರೆ, ಒಂದೇ ಒಂದು ಸೋಲನ್ನ ಕಾಣದವನು ಈ ಜಗತ್ತಿನಲ್ಲಿ ನಾವು ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಸಹ ಸಿಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಸೋಲು ಸೋಲಲ್ಲ, ಅದು ಒಂದು ಘಟನೆ ಮಾತ್ರ. ಆ ಸೋಲನ್ನ ಸೋತಾಗ ಎದ್ದು ನಿಲ್ಲೋದಿದೆಯಲ್ಲ, ಅದೇ ನಿಜವಾದ ಗೆಲುವು ಸ್ನೇಹಿತರೆ. ಈಗ ನಾನು ಸಾಕಷ್ಟು ಸಾಧಕರ ಕಥೆಯನ್ನ ನಿಮ್ಗೆ ಹೇಳಿದೆ. ಅವರು ಸಾಕಷ್ಟು ಸಲ ಸೋತಿದ್ದಾರೆ. ಸೋಲೋದು ಅಪಮಾನ ಅಲ್ಲ ಸ್ನೇಹಿತರೆ, ಆದ್ರೆ ಸೋತಾಗ ಎದ್ದು ನಿಲ್ಲದೆ ಇರೋದಿದೆಯಲ್ಲ, ಅದೇ ನಿಜವಾದ ಅಪಮಾನ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಎ, ಗಾಯಕರು LN ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ನಿರ್ದೇಶಕರು ದೇವ. ಸಾಹಿತ್ಯ ಕೆ ಕಲ್ಯಾಣ್. ಹಾಡನ

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೆ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಪವಿತ್ರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು, ಚಿತ್ರ ರತಾವರ, ಗಾಯಕರು ಶ್ರೀಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

Grandes Rack. ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30% ಭರ್ಜರಿ ರಿಯಾಯಿತಿ. ದಿನಾಂಕ 9-12 September 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448424 2096 8 ಹಾಗೂ 9035275501. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400 ಪ್ಲಸ್ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30% ಭರ್ಜರಿ ರಿಯಾಯಿತಿ. ದಿನಾಂಕ 9-12 ಸೆಪ್ಟೆಂಬರ್ 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯಾ ಸುರು ಝಾಲೇಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ್ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾಂನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 ಆಗಸ್ಟ್ 2026 ಪಾಸೂನ್ ಸುರು ಝಾಲೇ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿಸಾಠಿ ಸಂಪರ್ಕ 9912340868 ಆಣಿ 9380056483.

ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ವಾರ್ತೆಗಳ ವಿವರ: ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ಸಹಕಾರ, ಸುಸ್ಥಿರತೆ ಕುರಿತಾದ ಬ್ರಿಕ್ಸ್ ಅಧಿವೇಶನದ ಇಂದು ಸಮಾರೋಪ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಶೃಂಗಸಭೆಯಲ್ಲಿ ಅಂಗೀಕರಿಸಲಾದ ನವದೆಹಲಿ ಘೋಷಣೆ, ಹಂಚಿಕೆಯ ದೃಷ್ಟಿಕೋನ ಮತ್ತು ಭವಿಷ್ಯದ ಸಹಕಾರಕ್ಕೆ ಸ್ಪಷ್ಟ ನಿರ್ದೇಶನ ನೀಡುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ಶೃಂಗಸಭೆಯ ಎಲ್ಲಾ ನಿರ್ಣಯಗಳನ್ನು ಕಾಲಮಿತಿ ಕ್ರಿಯಾ ಯೋಜನೆಯೊಂದಿಗೆ ನಿಗದಿತ ಪರಿಣಾಮ ಬೀರುವ ರೀತಿಯಲ್ಲಿ ತಲುಪಿಸುವ ಅಗತ್ಯವಿದೆ ಎಂದು ಹೇಳಿದರು. ಬ್ರಿಕ್ಸ್ ಕಾರ್ಯಚೌಕಟ್ಟು ಕೇವಲ ದಾಖಲೆಯಾಗದೆ ನಿಜ ಜೀವನದಲ್ಲಿ ಗಮನಾರ್ಹ ಪರಿಣಾಮ ಬೀರುವುದನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಬ್ರಿಕ್ಸ್ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು.
1: ಹಮ್ ಆಶಾ ಕರ್ತೆ ಹೇ ಇಸ್ ಸಮಿಟ್ ಸೆ ಉಸ್ಮೇ ಅಡಾಪ್ಟ್ ಕಿಯಾ ಗಯಾ ನ್ಯೂ ದಿಲ್ಲಿ ಡಿಕ್ಲರೇಷನ್ ಹಮಾರೆ ಶೇರ್ಡ್ ವಿಷನ್ ಔರ್ ಫ್ಯೂಚರ್ ಕೋಆಪರೇಷನ್ ಕೋ ಸ್ಪಷ್ಟ ದಿಶಾ ದೇಗಾ ಹಮೇ ಸಭಿ ಔಟ್ಕಮ್ಸ್ ಕೋ ಸಮಯಬದ್ಧ ಆಕ್ಷನ್ ಔರ್ ಲಾಸ್ಟ್ ಮೈಲ್ ಇಂಪ್ಯಾಕ್ಟ್ ಸೆ ಜೋಡನಾ ಹೋಗಾ ಹಮಾರೆ ಫ್ರೇಮ್ವರ್ಕ್ ಫೈಲ್ ಸೆ ಆಗೇ ಬಢಕರ್ ರಿಯಲ್ ರೈಟ್ ಮೇ ಇಂಪ್ಯಾಕ್ಟ್ ಪೈದಾ ಕರೆ ಇಸ್ಕೆ ಲಿಯೆ ಹಮ್ ಸಬ್ ಮಿಲ್ಕರ್ ಕಾಮ್ ಕರೆಂಗೆ.
0: ಬ್ರಿಕ್ಸ್ ಒಕ್ಕೂಟ ತನ್ನ 3ನೇ ದಶಕಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭವನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು, ಜಗತ್ತು ಒಕ್ಕೂಟದಿಂದ ಕೇವಲ ಯೋಜನೆ ಮತ್ತು ಬದ್ಧತೆಯನ್ನು ಮಾತ್ರ ನಿರೀಕ್ಷಿಸದೆ ಗಮನಾರ್ಹ ಫಲಿತಾಂಶವನ್ನು ನಿರೀಕ್ಷಿಸುತ್ತಿದೆ. ಬ್ರಿಕ್ಸ್ ಈ ನಿರೀಕ್ಷೆಗಳನ್ನು ಒಗ್ಗಟ್ಟಿನ ಪ್ರಯತ್ನದ ಮೂಲಕ ಸಾಕಾರಗೊಳಿಸುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬ್ರಿಕ್ಸ್ನ ಮುಂದಿನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಚೀನಾಕ್ಕೆ ಪ್ರಧಾನಿ ಅವರು ಶುಭ ಕೋರಿದರು. ನವದೆಹಲಿ ಶೃಂಗಸಭೆಯನ್ನು ಎಲ್ಲಾ ಬ್ರಿಕ್ಸ್ ದೇಶಗಳು ಹಾಗೂ ಸಹಭಾಗಿ ದೇಶಗಳು ಯಶಸ್ವಿಗೊಳಿಸಿದೆ ಎಂದು ಶ್ಲಾಘಿಸಿದರು. ಸಂಬಂಧಪಟ್ಟ ಎಲ್ಲಾ ದೇಶಗಳು ಸಕ್ರಿಯವಾಗಿ ಭಾಗವಹಿಸಿ ಮೌಲ್ಯಯುತ ಕೊಡುಗೆ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಭಾರತ ಮಂಟಪಂನಲ್ಲಿ ಶೃಂಗಸಭೆಯ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಪರಸ್ಪರ ಸಂಪರ್ಕಿತ ಇಂದಿನ ಜಗತ್ತಿನಲ್ಲಿ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆ ಮತ್ತು ಪೂರೈಕೆ ಸರಪಳಿಯಲ್ಲಿನ ವ್ಯತ್ಯಯ ಯಾವುದೇ ಒಂದು ವಲಯಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಒಕ್ಕೂಟದ ಸದಸ್ಯ ರಾಷ್ಟಗಳು ಸ್ಥಿತಿಸ್ಥಾಪಕ ವರ್ಧನೆಗೆ ಒತ್ತು ನೀಡಬೇಕೆಂದರು. ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಪ್ರತಿಕ್ರಿಯಾ ಉಪಚಾರಗಳಿಗಾಗಿ ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆ ರೂಪಿಸುವ ಬಗ್ಗೆ ಒಮ್ಮತಾಭಿಪ್ರಾಯಕ್ಕೆ ಬರಲಾಗಿದೆ ಎಂದರು. ಸಣ್ಣ ಉದ್ದಿಮೆಗಳು, ಹಣಕಾಸು ಹಾಗೂ ಮಾರುಕಟ್ಟೆ ಸಂಪರ್ಕಕ್ಕಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆಗೆ ಉಪಕ್ರಮಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು.

0: ಕಜಕ್ಸ್ತಾನ್ನ ಅಧ್ಯಕ್ಷ ಕಾಸಿಮ್ ಜೊಮಾರ್ ಟೊಕಾಯೊವೊ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು ಭಾರತ ಕಜಕಿಸ್ತಾನ ನಡುವಿನ ಸಂಬಂಧಗಳನ್ನು ನೆನಪಿಸಿ ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ರಾಜಕೀಯ, ವ್ಯಾಪಾರ, ರಕ್ಷಣೆ, ಸಂಪರ್ಕ, ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರದ ಬಗ್ಗೆ ಉಭಯ ನಾಯಕರು ಪರಾಮರ್ಶೆ ನಡೆಸಿದರು. ಶಾಂತಿ, ಸ್ಥಿರತೆ ಹಾಗೂ ವಲಯದಲ್ಲಿನ ಸಮೃದ್ಧಿಗಾಗಿ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೊ ಸುವಿಯಂತೊ ಅವರೊಂದಿಗೆ ಸಮಾಲೋಚನೆ ನಡೆಸಿ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವ ಬಲಪಡಿಸುವ ಚರ್ಚೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಈಜಿಪ್ಟಿನ ಅಧ್ಯಕ್ಷ ಅಬ್ದಲ್ ಫತಾ ಎಲ್ ಸಿಸಿ ಹಾಗೂ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ಡಿನೆಂಡ್ ಆರ್ ಮರ್ಕಸ್ ಜೂನಿಯರ್ ಜೊತೆಗೆ ಸಭೆ ನಡೆಸಿ ಚರ್ಚಿಸಿದರು. ದಕ್ಷಿಣ ಆಫ್ರಿಕಾ ಹಾಗೂ ಬರುಂಡಿ ಅಧ್ಯಕ್ಷರು ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ಇಂದು ಉಜ್ಬೇಕಿಸ್ತಾನ ಗಣರಾಜ್ಯದ ಉಪಪ್ರಧಾನಮಂತ್ರಿ ಹಾಗೂ ಆರ್ಥಿಕ ಮತ್ತು ಹಣಕಾಸು ಸಚಿವ ಜಮ್ಶೀದ್ ಕುಚ್ ಕರೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರ ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಜನರ ಸಹಭಾಗಿತ್ವದ ಮೂಲಕ ವಿಕಸಿತ ಭಾರತಕ್ಕೆ ಕೊಡುಗೆ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಇದೇ 17 ಪ್ರಧಾನಿ ಮೋದಿ ಅವರ ಜನ್ಮದಿನವಾಗಿದ್ದು ಅವರು ಅಕ್ಟೋಬರ್ ತಿಂಗಳಿನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ನಾಳೆ ಆರಂಭವಾಗಲಿದೆ. ರಾಷ್ಟೀಯ ಮಾನವ ಹಕ್ಕು ಆಯೋಗ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದು ಸಮಾರೋಪ ಕಾರ್ಯಕ್ರಮ 19ರಂದು ನಡೆಯಲಿದ್ದು ರಾಷ್ಟೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾನವ ಹಕ್ಕು ರಕ್ಷಣೆಯಲ್ಲಿ ವಿವಿಧ ದೇಶಗಳು ಅನುಸರಿಸುತ್ತಿರುವ ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸೇರಿದಂತೆ ಆಯಾ ದೇಶದ ಕಾಲಮಾನಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಭಾರತದ ಮಹಿಳಾ ಹಾಕಿ ತಂಡ ಜೂನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಚೀನಾದ ಮೊಕೆಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿಂದು ಭಾರತ ಚೀನಾ ತಂಡವನ್ನು 1-0 ಅಂತರದಿಂದ ಮಣಿಸಿತು. ಭಾರತದ ಪರ ಸಾನಿಕಾ ಚಂದ್ರಕಾಂತ್ ಮಾನೆ 17ನೇ ನಿಮಿಷದಲ್ಲಿ ಹೊಡೆದ ಗೋಲು ಜಯಕ್ಕೆ ಕಾರಣವಾಯಿತು. ಇದರೊಂದಿಗೆ ಭಾರತ ಸತತ 3ನೇ ಬಾರಿ ಜೂನಿಯರ್ ಏಷ್ಯಾ ಕಪ್ ಗೆದ್ದುಕೊಂಡಂತಾಗಿದೆ. ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಜಪಾನ್ ಅಂತಾರಾಷ್ಟೀಯ ಕ್ರೀಡಾಕೂಟದ ಪುರುಷ ಸಿಂಗಲ್ SL3 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇಂದು ನಡೆದ ಅಂತಿಮ ಪಂದ್ಯದಲ್ಲಿ ಪ್ರಮೋದ್ ಭಗತ್ ಭಾರತದವರೇ ಆದ ಉಮೇಶ್ ಕುಮಾರ್ ಅವರನ್ನು 21-16, 21-8 ಅಂತರದಿಂದ ಪರಾಭವಗೊಳಿಸಿದರು. ಪ್ರಮೋದ್ ಭಗತ್ ಇದಲ್ಲದೆ ಪುರುಷರ ಡಬಲ್ಸ್ನಲ್ಲಿ ಸುಕಾಂತ್ ಕದಂ ಜೊತೆಗೂಡಿ ರಜತ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 8:00 ಆರಂಭವಾಗಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ಪುರುಷರ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಎಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
6: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
5: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
6: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
5: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
7: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ 9-12 ಸೆಪ್ಟೆಂಬರ್ 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501. ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777.
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777